0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು, ಒಗಟು ಬಿಡಿಸುವ ಕಾರ್ಯಕ್ರಮ. ಮುದ್ದು ಮಕ್ಕಳೇ, ಇವತ್ತಿನ ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ನೀವು ರೆಡಿ ತಾನೆ? ಒಗಟುಗಳನ್ನು ಕೇಳುವುದಕ್ಕೆ ನಾನ್ ರೆಡಿ. ಹಾಗಿದ್ಮೇಲೆ ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು, ನನ್ನೊಟ್ಟಿಗೆ ಹರಟೆ ಹೊಡೆಯಿರಿ. ಕತೆ, ಕವನ, ಒಟ್ಟಾರೆ ಹೇಳಬೇಕೆಂದ್ರೆ ನಿಮ್ಗೇನು ಗೊತ್ತೋ ಅದನ್ನು ನಂಗೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತೋ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡಿ ಮಾತಾಡಿ ಬಹುಮಾನ ಗೆಲ್ಲಿ. ಮಕ್ಕಳೇ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರಲ್ದ? ಹಲೋ.
1: ಹಲೋ,
0: ಯಾರಿದು?
1: ನಾನು ಸುಷ್ಮಾ ಹರ್ಕೂರ್.
0: ಸುಷ್ಮಾ ಹರ್ಕೂರ್ ಇಂದ. ಸುಷ್ಮಾ, ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
1: 5.
0: 5ಾ? ಸುಷ್ಮನಿಗೆ ಮನೆಯಲ್ಲಿ ಏನೇನ್ ಮಾಡ್ತಾ ಇದ್ಯಾ ಫ್ರೀ ಇದ್ದಾವಾಗೆಲ್ಲ?
1: ನಾನು ಕತೆ ಪುಸ್ತಕ ಓದ್ತೀನಿ, ಆಟ ಆಡ್ತೀನಿ, ಬರೀತೀನಿ.
0: ಹೌದಾ? ಈಗ ಸುಷ್ಮನ ಮನೆಯಲ್ಲಿ ರಂಗೋಲಿ ಎಲ್ಲ ಹಾಕ್ತಾರ ಬೆಳಿಗ್ಗೆ ಎದ್ದ? ಈ ರಂಗೋಲಿ ಹಾಕ್ತೀಯಾ?
1: ನಾನು ಹಾಕ್ತೆ, ಆದ್ರೆ ಕೆಲ ಸತಿ ಹಾಕೋದಿಲ್ಲ.
0: ಹಾಗೆ. ಈಗ ಸುಷ್ಮನಿಗೆ ಭಜನೆಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ? ಈ ಭಜನೆ ಎಲ್ಲ ಮಾಡ್ತೀಯ ಮನೆಯಲ್ಲಿ? ಎಷ್ಟು ಗಂಟೆ ಹೊತ್ತು ಭಜನೆ ಮಾಡ್ತೀಯ?
1: ಕಾಲ್ ಗಂಟೆ.
0: ಕಾಲ್ ಗಂಟೆ ಭಜನೆ ಮಾಡ್ತೀಯಾ? ಇನ್ನ ಅದನ್ನ ಜಾಸ್ತಿ ಮಾಡಾಯ್ತಾ, ಒಂದ್ ಅರ್ಧ ಗಂಟೆ ಭಜನೆ ಮಾಡಾಯ್ತಾ? ಈಗ ನಿಮ್ ಮನೆಯಲ್ಲಿ ಅಜ್ಜಿ ಎಲ್ಲ ಇದ್ದಾರ?
1: ಹೌದು.
0: ಅಜ್ಜಿ ಕತೆ ಎಲ್ಲ ಹೇಳಿ ಕೊಡ್ತಾರ ನಿನ್ಗೆ?
1: ಹೌದು.
0: ಹೌದಾ? ಹಾಗಿದ್ರೆ ಅಜ್ಜಿ ಕತೆಗಳನ್ನ ನೀನ್ ಚೆನ್ನಾಗಿ ಕಲ್ತ್ಕೊಂಡಿದೀಯ ಅಂತ ಹೇಳಿ ಆಯ್ತಾಯ್ತಾ? ಹಾಗೆ ಅಜ್ಜಿ ಹತ್ರ ಕತೆ ಎಲ್ಲ ಹೇಳಿ ನಿನ್ ಕೇಳಿ ತಿಳ್ಕೊಳಾಯ್ತಾ? ಈಗ ಸುಷ್ಮನಿಗೆ ಒಂದ್ ಕೆಲ್ಸ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡೋ ಕೆಲ್ಸ ಯಾವ್ದು?
1: ಬಿಡಿಸುದು, ಹಾಡ್ ಹೇಳುದು, ಕತೆ ಪುಸ್ತಕ ಓದುದು.
0: ಇದೆಲ್ಲ ನಿಮ್ಗೆ ತುಂಬಾ ಇಷ್ಟದ ಕೆಲಸನ? ಸುಷ್ಮಾ ರಾತ್ರಿ 8 ಗಂಟೆಗೆ ಮಲಗ್ತಾಳಂತೆ, ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾಳಂತೆ. ಹೌದಾ?
1: ಇಲ್ಲ.
0: ಬೇಗ ಮಲಗ್ತೀಯ, ಬೇಗ ಹೇಳ್ತೀಯ?
1: 9:30 ಮಲಗಿ 7 ಗಂಟೆಗೆ ಹೇಳ್ತೀನಿ.
0: ಹೌದಾ? ಇನ್ನ ಅದನ್ನ ನೀನ್ ಚೇಂಜ್ ಮಾಡ್ಕೊಳ್ಬೇಕಾಯ್ತಾ? ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳ್ಬೇಕಾಯ್ತಾ? ಬೆಳಿಗ್ಗೆ ಬೇಗ ಓದಿದ್ರೆ ಜ್ಞಾನ ಶಕ್ತಿ ಹೆಚ್ಚಿಸುತ್ತೆ. ಆಯ್ತಾ? ಸುಷ್ಮನಿಗೆ ಫ್ರೆಂಡ್ಸ್ ಅಂತ ಹೇಳಿ ಯಾರು ಇಲ್ವಾ?
1: ಇದಾರೆ.
0: ಯಾರ ನಿಂದಿ ಬೆಸ್ಟ್ ಫ್ರೆಂಡ್?
1: ಅಕ್ಷಯ್.
0: ಅಕ್ಷಯ್ನಾ? ಈಗ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ್ತಾ ಹೋಗ್ತೀವಿ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ನಿಂಗೆ ಮೀನುಗಳಲ್ಲಿ ತುಂಬಾ ಇಷ್ಟವಾದ ಮೀನು ಯಾವ್ದು?
1: ಸ್ಟಾರ್ ಫಿಶ್.
0: ಹೌದಾ? ಈಗ ಸಾಗರ ಪುತ್ರ, ಸಾರಿನ ಮಿತ್ರ.
1: ಉಪ್ಪು.
0: ಸರಿ ಮಗು. ಗುಡುಗು, ಗುಡುಗಿದರೆ 1000 ನಯನಗಳು ಅರಳುವುದು.
1: ಗೊತ್ತಿಲ್ಲ.
0: ಅದನ್ನ ನವಿಲ್ ಆಯ್ತಾ? ನಿಮ್ಮನೆಯಲ್ಲಿ ನವಿಲೆಲ್ಲ ಬರತ್ತ ನಿಮ್ಮನೆ ಹತ್ರ ಎಲ್ಲ? ನವಿಲ್ ಕುಣಿಯುದು ನೋಡಿದ್ಯಾ? ಸರಿ. ಬಾಯಿಯಲ್ಲಿ ಮಾತನಾಡುತ್ತಾರೆ, ಕಿವಿಯಲ್ಲಿ ಕೇಳುತ್ತಾರೆ.
1: ಮೊಬೈಲ್.
0: ಸರಿ ಮಗು. ಕುತ್ತಿಗೆ ಇದೆ, ತಲೆ ಇಲ್ಲ, ತೋಳಿದೆ, ಬೆರಳಿಲ್ಲ, ದಡ ಇದೆ, ಕಾಲಿಲ್ಲ.
1: ಗೊತ್ತಿಲ್ಲ.
0: ಅಂಗಿ ಮಗು. ಆಯ್ತಾ? ಒಂದು ತೇಲತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ.
1: ಗೊತ್ತಿಲ್ಲ.
0: ವಾರ, ತಿಂಗಳು, ವರ್ಷ. ಆಯ್ತಾ? ಬಿಡಿಸಿದರೆ ಹೂ, ಮಡಿಸಿದರೆ ಮೊಗ್ಗು.
1: ಗೊತ್ತಿಲ್ಲ.
0: ಗೊತ್ತಿಲ್ಲ. ಇದು ಕೊಡೆ. ಆಯ್ತಾ? ಈಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ಕೊಡೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದ್ರ ಹತ್ರ ಛತ್ರಿ. ಆಯ್ತಾ? ಈಗ ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನನ್ನೊಟ್ಟಿಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಸರ್, ನಾನೊಂದು ಹಾಡು ಹೇಳ್ಬೋದಾ?
0: ಹಾಡು ಹೇಳ್ತೀಯ ಮಗು, ಹೇಳ್ ಹಾಗಿದ್ರೆ.
1: ಹಾ ಸರ್.

0: ನೋಡಿ, ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಸುಷ್ಮಾ, ಒಗಟುಗಳನ್ನು ಬಿಡಿಸೋ ಪ್ರಯತ್ನ ಮಾಡಿದ್ಯಾ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದ್ಯಾ. ಆಯ್ತಾ, ಹೀಗೆ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಇಷ್ಟೊತ್ತು ನಮ್ಮ ಚಿನ್ನರ ಚಿಲಿಪಿಲಿಗೆ ಕಾಲ್ ಮಾಡಿದಂಥ ಪುಟಾಣಿ ಸುಷ್ಮಾ ಹರ್ಕೂರಿಂದ ತುಂಬ ಚಂದ ಮಾಡಿ ಮಾತಾಡಿದ್ದಾಳೆ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದಾಳೆ. ಆಯ್ತಾ ಮಕ್ಕಳೇ, ನಿಮಗೂ ಕೂಡ ಸುಷ್ಮಾ ಥರ ಮಾತಾಡಬೇಕು, ನಾನು ಹಾಡು ಹೇಳಬೇಕು, ಒಗಟುಗಳನ್ನು ಬಿಡಿಸಬೇಕು ಅಂತ ಇದ್ದರೆ ನಮ್ಮ ನಂಬರ್ 8073829233 ಈ ನಂಬರಿಗೆ ಕಾಲ್ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಆಯ್ತಾ, ಅದು ಯಾರು ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲೆ ಹೆಮ್ಮಾಡಿ. ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಹಾಗೆ ನಿಮ್ಮಣ್ಣ ಸುಬ್ಬಣ್ಣನ ಒಟ್ಟಿಗೆ ತುಂಬ ಚಂದ ಮಾಡಿ ಮಾತಾಡಿ ಕಂಬ, ನಿಮ್ಮ ಮಾತುಗಳನ್ನು ಕೇಮ್ಕೋಸ್ಕರ ನಿಮ್ಮಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಂಬಂಗರಲ್ದ ಮಕ್ಕಳೇ? ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು? ಇದ
2: ನಾನು ವರ್ಷಿತಾ.
1: ವರ್ಷಿತಾ, ಎಲ್ಲಿಂದ ಮಾತಾಡ್ತಿರೋದು ಮಗು?
2: ಉಪ್ಪುಂಡದಿಂದ.
1: ಉಪ್ಪುಂದದಿಂದನಾ? ವರ್ಷಿತನಿಗೆ ಎಷ್ಟನೇ ತರಗತಿ ಈಗ?
2: ನಾಲ್ಕು ಪಾಸ್ ಐದು.
1: ನಾಲ್ಕು ಪಾಸ್ ಐದಾ? ವರ್ಷಿತಾ, ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದೆ ನೀನ?
2: ಉಪ್ಪುಂದಕ್ಕೆ ಹೋಗಿದ್ದೆ, ಅಜ್ಜಿಯ ಮನೆಗೆ ಹೋಗಿದ್ದೆ, ಬೀಚಿಗೆ ಹೋಗಿದ್ದೆ, ತುಂಬಾ ಒಳ್ಳೆಯ ಸ್ಥಳಗಳಕ್ಕೆ ಹೋಗಿದ್ದೆ.
1: ಅಂದ್ರೆ ಪ್ರವಾಸಕ್ಕೆಲ್ಲ ಹೋಗಿದ್ಯಾ ನೀನ?
2: ಹೌದು.
1: ಬೀಚ್ ಅಲ್ಲಿ ಎಂತ ನೋಡಿದೆ ನೀನ?
2: ಬೀಚ್ ಅಲ್ಲಿ ಅಲೆಯನ್ನು ನೋಡಿಕೊಂಡು ಬಂದೆ.
1: ತುಂಬಾ ಖುಷಿ ಆಯ್ತಾ?
2: ಹೌದು.
1: ಹಾ, ತುಂಬಾ ಖುಷಿ ಆಯ್ತು ವರ್ಷಿತಾ. ಈಗ ವರ್ಷಿತನಿಗೆ ಒಂದಿಷ್ಟು ಒಗಟು ಕೇಳ್ಬೇಕಂತ ಇದ್ದೆ. ಈಗ ವರ್ಷಿತನ ಮನೆಯಲ್ಲಿ ತುಂಬಾ ಇಷ್ಟ ಯಾರು ವರ್ಷಿತನಿಗೆ?
2: ಎಲ್ಲರೂ.
1: ಎಲ್ಲರೂ ಇಷ್ಟನಾ? ವರ್ಷಿತನ ದಿ ಬೆಸ್ಟ್ ಫ್ರೆಂಡ್ ಯಾರ?
2: ಆರಾಧ್ಯ.
1: ಆರಾಧ್ಯ ನಿನ್ ಬೆಸ್ಟ್ ಫ್ರೆಂಡ್?
2: ಹೌದು.
1: ಈಗ ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಏನ್ ಗೊತ್ತಾ ವರ್ಷಿತಾ?
2: ನಕ್ಷತ್ರ.
1: ಸರಿ ಮಗು. ಅನ್ನ ಮಾಡುವುದಕ್ಕೆ ಬಾರದ ಅಕ್ಕಿ ಯಾವುದು?
2: ಗೊತ್ತಿಲ್ಲ.
1: ಯಾಲಕ್ಕಿ. ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲೇ ಸಾಯುವುದು?
2: ಉಪ್ಪು.
1: ಸರಿ ಮಗು. ಬಿಳಿ ಹುಡುಗನಿಗೆ ಕರಿ ಟೋಪಿ?
2: ಗೊತ್ತಿಲ್ಲ.
1: ಬೆಂಕಿ ಕಡ್ಡಿ ಆಯ್ತಾ? ಈಗ ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಪ್ರಾಣಿಗಳನ್ನು ಸಾಕ್ತಾ ಇದ್ರಿ?
2: ದನ, ಬೆಕ್ಕು, ಕೋಳಿ, ನಾಯಿ.
1: ಹೌದಾ? ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ನೆಟ್ಟಿದ್ರಿ?
2: ಮಲ್ಲಿಗೆ, ಗುಲಾಬಿ, ದಾಸವಾಳ, ಸೂರ್ಯಕಾಂತಿ.
1: ಈಗ ಇನ್ನೊಂದು ಪ್ರಶ್ನೆ ಕೇಳ. ಅಕ್ಕನ ಮನೆಗೆ ತಂಗಿ ಹೋಗುತ್ತಾಳೆ, ತಂಗಿ ಮನೆಗೆ ಅಕ್ಕ ಹೋಗಲ್ಲ?
2: ಗೊತ್ತಿಲ್ಲ.
1: ಸೇರು ಮತ್ತು ಸಿದ್ಧಿ ಆಯ್ತಾ? 32 ಜನ ಅಗೆಯುತ್ತಾರೆ, ಒಬ್ಬ ರುಚಿ ನೋಡುತ್ತಾನೆ,
2: ನಾಲಿಗೆ ಹಲ್ಲು.
1: ಸರಿ ಮಗು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
2: ಸರ್, ನಾನು ಒಂದು ಭಕ್ತಿ ಗೀತೆ ಹೇಳ್ಬಹುದಾ?
1: ಭಕ್ತಿ ಗೀತೆ ಹೇಳ್ತೀಯ? ಹೇಳ್ ಮಗು ಹಾಗಿದ್ರೆ.
2: ಮುದ್ದುರಾ

0: ವರ್ಷಿತಾ,
1: ಹಾ
0: ತುಂಬಾ ಚಂದ ಮಡಿ ಹಾಡಿದ್ಯಾ. ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದ.
0: ಇಷ್ಟೊತ್ತು ಪುಟಾಣಿ ವರ್ಷಿತಾ ಕಾಲ್ ಮಾಡಿ ಮುದ್ದು ಮುದ್ದಾಗಿ ಮಾತಾಡಿದಳು, ನಾನು ಕೇಳಿದ ಒಗಟಿಗಳಿಗೆ ಉತ್ತರ ಕೊಟ್ಟಳು, ಒಂದು ಭಕ್ತಿ ಗೀತೆಯನ್ನು ಕೂಡ ಹಾಡಿದಳಾಯ್ತಾ. ಮಕ್ಕಳೇ, ನಿಮಗೂ ಹಿಂಗೆ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಎಂತ ಗೊತ್ತೋ ಅದನ್ನ ನಂಗೆ ಹೇಳಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋದು ಯಾರು ಗೊತ್ತಾ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ತಡ ಯಾಕೆ ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರಲ್ದ? ಹಲೋ
2: ಹಲೋ,
0: ಯಾರು ಮಾತಾಡ್ತಾ ಇರೋದಿದ?
2: ನಾನ್ ಮಾನ್ವಿ.
0: ಮಾನ್ವಿ ಎಲ್ಲಿಂದ ಮಾತಾಡ್ತಾ ಇರೋದು ಪುಟ್ಟ?
2: ಮಾಣಿಕೋಲಿಂದ
0: ಮಾನ್ವಿ. ಈಗ ಮಾನ್ವಿ, ನಿಮಗೆ ಒಗಟುಗಳನ್ನ ಕೇಳ್ತಾ ಆಯ್ತಾ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ಚಿನ್ನರ ಚಿಲಿಪಿಲಿಯಲ್ಲಿ ಅದೇನೆಂದು ಹೇಳು ಅಂತ ಹೇಳಿ. ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ? ನಿಮಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
2: ಹೌದು.
0: ಹಾ, ಹಾಗಿದ್ರೆ ನಾನು ನಿಮಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಆಯ್ತಾ. ಮಾನ್ವಿಗೆ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
2: ಅಪ್ಪ.
0: ಅಪ್ಪನ ಯಾಕೆ ಇಷ್ಟ ಮಾನ್ವಿ?
2: ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ, ಮತ್ತೆ ನಾ ಹೇಳಿದ್ದೆಲ್ಲ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಅಪ್ಪ ಅಂದ್ರೆ ಇಷ್ಟ.
0: ಇಷ್ಟನಾ? ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ರಜೆಯಲ್ಲಿ?
2: ದೇವಸ್ಥಾನಕ್ಕೆ, ಹೋಟೆಲ್, ತುಂಬಾ ಬದೆ ಕರ್ಕೊಂಡು ಹೋಗಿದ್ದಾರೆ.
0: ಕರ್ಕೊಂಡು ಹೋಗಿದ್ರಾ? ಮಾನ್ವಿಗೆ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದ?
2: ಪಲಾವ್.
0: ಪಲಾವಾ? ಮಾನ್ವಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ? ಯಾರು ಇದ್ರೆ ಬೆಸ್ಟ್ ಫ್ರೆಂಡ್?
2: ಸ್ಪಂದನ.
0: ಸ್ಪಂದನ ಅಂತ ಹೇಳಿದ್ರೆ ಇಷ್ಟನಾ? ಯಾಕೆ ಇಷ್ಟ ಸ್ಪಂದನ?
2: ಅವಳು ನಾನ್ ರಜೆ ಹಾಕ್ದಳಿಕಲ್ಲ ನೋಟ್ಸ್ ಕೊಡ್ತಾಳೆ, ತುಂಬಾ ಸಹಾಯ ಎಲ್ಲ ಮಾಡ್ತಾಳೆ.
0: ಹೌದಾ? ಮಾನ್ವಿ ನಿಮ್ ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳನ್ನ ಬೆಳಿತೀರಾ?
2: ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಹೀಗೆ ತುಂಬಾ ಹಣ್ಣುಗಳನ್ನೆಲ್ಲ.
0: ಹೌದಾ? ನಿಮ್ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ಇತ್ತ?
2: ಗುಲಾಬಿ, ಅಬ್ಲಿ ಹೂ, ಅಷ್ಟೇ.
0: ಅಷ್ಟೇನಾ? ಈಗ ನಾನು ನಿಮಗೆ ಪ್ರಶ್ನೆ ಕೇಳ. ಅಂಕುಡೊಂಕಿನ ಬಾವಿ ಇಣುಕಿ ನೋಡಿದರೆ ನೀರಿಲ್ಲ.
2: ಕಿವಿ.
0: ಸರಿ ಮಗು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ.
2: ಮಲ್ಲಿಗೆ.
0: ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ.
2: ಗೊತ್ತಿಲ್ಲ.
0: ಅದ ಹಲಸಿನ ಹಣ್ಣಾಯ್ತಾ? ಅಂಗೈ ಕೊಟ್ಟರೆ ಮುಂಗೈ ನುಂಗುತ್ತಾನೆ.
2: ಬಳೆ.
0: ಸರಿ ಮಗು. ಒಂದು ಹಪ್ಪಳ ಊರಿಗೆಲ್ಲ ಊಟ.
2: ಚಂದ್ರ.
0: ಸರಿ. ನೀಲಿ ಕೆರೆಯಲ್ಲಿ ಬಿಳಿ ಮೀನು.
2: ಗೊತ್ತಿಲ್ಲ.
0: ನಕ್ಷತ್ರ. ಆಯ್ತಾ? ತುಂಬಾ ಚಂದ ಮಡಿ ಆನ್ಸರ್ ಕೊಟ್ಟಿದ್ಯಾ ಮಾನ್ವಿ, ನಂಗೆ ತುಂಬಾ ಖುಷಿ ಆಯ್ತಾಯ್ತಾ.
2: ಸರ್ ನಾನೀಗ ಕತೆ ಹೇಳ್ಬೋದಾ?
0: ಕತೆ ಹೇಳ್ತಿ, ಹೇಳಿ ಮಗು. ಹಾಗಿದ್ರೆ
2: ಕತೆ ಹೆಸರು ಅಗಸ ಕಲಿಸಿದ ಪಾಠ. ಒಂದು ಊರಿನಲ್ಲಿ ಒಬ್ಬ ಅಗಸನಿದ್ದನು, ಅವನು ಇಡೀ ಊರಿನ ಮೇಲೆಗೆ ಬಟ್ಟೆಗಳನ್ನೆಲ್ಲ ಮಡಿ ಮಾಡಿ ಕೊಡುತ್ತಿದ್ದನು. ಅವನ ಹತ್ತಿರ ನಾಲ್ಕು ಕತ್ತೆಗಳಿದ್ದವು. ಆ ನಾಲ್ಕು ಕತ್ತೆಯ ಪೈಕಿ ಒಂದು ಮೈಗಳ್ಳ ಕತ್ತೆ ಇತ್ತು. ಅಗಸೆ ಬಟ್ಟೆ ಬಗೆದು ಮನೆಗೆ ಹೋದ ಮೇಲೆ ಅಂಗಡಿಯವನ ಸಾಮಾನು ಸಾಗಿಸಲು ಆ ಕತ್ತೆಗಳನ್ನು ಉಪಯೋಗಿಸುತ್ತಿದ್ದನು. ಪೇಟೆ ದೂರವಿರಲಿಲ್ಲ, ಆದರೆ ಪೇಟೆಗೂ ಮತ್ತು ಹಳ್ಳಿಗೂ ಒಂದು ಹಳ್ಳ ಮಾತ್ರ ಹರಿಯುತ್ತಿತ್ತು. ಅಂಗಡಿಯವನ ನಾಲ್ಕು ಚೀಲ ಉಪ್ಪನ್ನು ನಾಲ್ಕು ಕತ್ತೆಗಳ ಮೇಲೆ ಹೇರಿ ನಡೆದ. ಆ ಸೋಮಾರಿ ಕತ್ತೆಯು ಬೇಕಂತಲೇ ಹಳ್ಳದಲ್ಲಿ ಮಲಗಿ ಬಿಟ್ಟಿತು. ಹಳ್ಳ ದಾಟುವುದರ ಒಳಗೆ ಉಪ್ಪೆಲ್ಲ ಕರಗಿ ಹೋಯಿತು. ಅಂಗಡಿಯವನು ಅಗಸನನ್ನು ಬೈದನು. ಮತ್ತೊಮ್ಮೆ ಪೇಟೆಯಿಂದ ಉಪ್ಪು ಸಾಗಿಸುವಾಗ ಸೋಮಾರಿ ಕತ್ತೆಯು ಮೊದಲಿನಂತೆಯೇ ಮುಳುಗಿತು, ಉಪ್ಪೆಲ್ಲ ಕರಗಿದ್ದು. ಆಗಲೂ ಅಂಗಡಿಯವನಿಂದ ಅಗಸ ಬೇಯಿಸಿಕೊಂಡ. ತಾನು ಬಟ್ಟೆ ಒಯ್ಯುವಾಗ ತರುವಾಗ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಹೋಗಿ ಬರುತ್ತಿತ್ತು. ಆದರೆ ಪೇಟೆಯಿಂದ ಸಾಮಾನು ಸಾಗಿಸುವಾಗ ಸೋಮಾರಿತನ ತೋರುತ್ತಿತ್ತು. ಇದನ್ನು ಹೀಗೆ ಬಿಟ್ಟರೆ ಒಂದು ಕತ್ತೆಗಳನ್ನು ನೋಡಿ ಉಳಿದ ಮೂರು ಕತ್ತೆಗಳು ಅದನ್ನೇ ಅನುಸರಿಸಿದರೆ ಗತಿಯೇನು? ಅಲ್ಲದೆ ಸಾಮಾನು ಹೇರಿಕೊಂಡು ಹೋದಾಗೊಮ್ಮೆ ಅಂಗಡಿಯವನೊಡನೆ ಬೈಸಿಕೊಳ್ಳುವುದರಲ್ಲೇ ಆಗುತ್ತದೆ. ಹೀಗಾದರೆ ಕತ್ತೆಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ ಎಂದು ಭಾವಿಸಿ ಮಾರನೇ ದಿನ ಸಾಮಾನುಗಳನ್ನು ಮೂರು ಕತ್ತೆಗಳ ಮೇಲೆ ಹೇರಿ ನಡೆದ. ಸೋಮಾರಿ ಕತ್ತೆಗೆ ಬೇಕಂತಲೇ ಒಂದು ದಿಂಡು ಅರಳೆಯನ್ನು ಹೇರಿದ. ಕತ್ತೆಗೆ ಭಾರವೇ ಇರಲಿಲ್ಲ, ಅದು ಒಳಗೊಳಗೆ ನಗುತ್ತಿತ್ತು. ನಾನು ಹಾಗೆ ಉಪಾಯ ಮಾಡಿರುವುದರಿಂದ ನನಗೆ ಭಾರ ಕಡಿಮೆಯಾಯಿತು, ನನ್ನ ಯೋಚನೆ ಫಲಿಸಿತು ಎಂದು ಉಬ್ಬಿ ನಡೆಯಿತು. ಹಳ್ಳ ಬಂದಾಗ ನೀರಿನಲ್ಲಿ ಮುಳುಗಿದರೆ ಇನ್ನಷ್ಟು ಭಾರ ಕಡಿಮೆಯಾಗುತ್ತದೆ, ಭಾರವೇ ಇಲ್ಲದಂತಾಗುತ್ತದೆ ಎಂದು ಯೋಚಿಸಿ ನೀರಿನಲ್ಲಿ ಮುಳುಗಿತು. ಆಮೇಲೆ ಎದ್ದಿತು, ಅದಕ್ಕೆ ಮುಂದೆ ಹೆಜ್ಜೆ ಇಡಲು ಸಾಧ್ಯವಾಗಲಿಲ್ಲ. ಅರಳೆ ಚೆನ್ನಾಗಿ ನೀರಿನಲ್ಲಿ ತೊಯ್ದು ನೀರು ಕುಡಿದು ತುಂಬಾ ಭಾರವಾಗಿತ್ತು. ಕತ್ತೆ ಯೋಚನೆ ಕೈಕೊಟ್ಟಿತು. ಇದೇ ರೀತಿ ಎರಡು ಮೂರು ಸಲ ಅಗಸನು ಅರಳೆಯನ್ನು ಹೇರಿದ. ಕತ್ತೆಗೆ ನೀರಿನಲ್ಲಿ ಮುಳುಗಲು ಸೊಂಟ ಮುರಿದಂತಹ ಭಾರವಾಗಿತ್ತು. ಕತ್ತೆಗೆ ಬೇರೆ ವಿಧಿಯೇ ಇಲ್ಲದೆ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಸಾಮಾನ್ಯವಾಗಿ ತೊಡಗಿತು. ಕತೆ ನೀತಿ: ದುಡಿಯುವಾಗ ಆಲಸ್ಯತನ ತೋರಬಾರದು. ಧನ್ಯವಾದಗಳು.
0: ತುಂಬಾ ಖುಷಿ ಆಯ್ತು ಮಾನ್ವಿ, ತುಂಬಾ ಚಂದ ಮಾಡಿ ಮಾತಾಡಿದೀಯಾ, ಕತೆ ಹೇಳಿದ್ಯಾ, ಒಗಟು ಬಿಡಿಸೋ ಪ್ರಯತ್ನ ಕೂಡ ಮಾಡಿದೀಯಾ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾನ್ವಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಾಯ್ತಾ, ಹಾಗೆ ಒಗಟು ಬಿಡಿಸೋ ಪ್ರಯತ್ನ ಮಾಡಿದಾಳ, ನನ್ನನ್ನು ತುಂಬಾ ಖುಷಿ ಪಡಿಸಿದಾಳಾಯ್ತಾ. ಮಕ್ಕಳೇ, ನಿಮಗೂ ಮಾತನಾಡಬೇಕು ಅಂತ ಇದ್ರೆ ನಿಮ್ಮ ಧ್ವನಿಗೆ ಪ್ರತಿಧ್ವನಿಯಾಗಿ ನಿಮ್ಮ ಸ್ಪಂದನೆಗೆ ನಮ್ಮ ಉತ್ತರ ರೇಡಿಯೋ ಕುಂದಾಪುರ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಬಾಯಿ ತುಂಬ ಮನ್ಸು ಬಿಚ್ಚಿ ಮಾತಾಡಿ. ನಿಮ್ಮ ಮುದ್ದಾದ ಮಾತುಗಳಿಗೆ ಕಿವಿಯಾಗಲು ನಿಮ್ಮಣ್ಣ ಸುಬ್ಬಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ ಕಾಲ್ ಮಾಡ್ತಿರಲ್ಲ, ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233, ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಇದೆ. ಈ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ ಬೈಲು ಹೆಮ್ಮಾಡಿ. ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ,
1: ಹಲೋ,
0: ಯಾರಿದು?
1: ಪ್ರಾಪ್ತಿ.
0: ಪ್ರಾಪ್ತಿ ಎಲ್ಲಿಂದ ಮಾತಾಡ್ತಿರೋದು ಮಗು?
1: ನಾನು ಮಂಚ್ಕೋಡಿಂದ.
0: ಮಂಚ್ಕೋಡಿಂದ ಪ್ರಾಪ್ತಿ ಮಾತಾಡ್ತಿರೋದು. ಪ್ರಾಪ್ತಿ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
1: 4 ಪಾಸ್. 5.
0: 4 ಪಾಸ್. 5. ಪ್ರಾಪ್ತಿ, ನಿನ್ಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಯ್ದೆ ನೀನ?
1: ನಾನು ಯಕ್ಷಗಾನಕ್ಕೆ, ಮನೆ ಮಕ್ಕಳಿಗೆ ಮೆಹಂದಿಗೆ, ಮದುವೆಗೆ, ಅಪ್ಪನ ಮನೆಗೆ, ಅಜ್ಜಿಯ ಮನೆಗೆ ಎಲ್ಲ ಹೋಗಿದ್ದೇನೆ.
0: ಹೌದಾ? ಈಗ ಪ್ರಾಪ್ತಿ, ನಿಮ್ ಮನೆಯಲ್ಲಿ ನಿಮ್ಗೆ ಅಮ್ಮ ಮಾಡೋ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದು?
1: ಪೂರಿ.
0: ಪೂರಿಯಾ? ನೀನು ಎಲ್ಲಿಗೆಲ್ಲ ಈಗ ಅಂದ್ರೆ ಪಪ್ಪ ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರ ರಜೆಯಲ್ಲಿ?
1: ಎಲ್ಲ ಬದಿ, ಕೆಲವು ಬದಿಯೆಲ್ಲ ಕರ್ಕೊ ಹೋಗಿದ್ರು.
0: ಹೌದಾ? ಈಗ ಪ್ರಾಪ್ತಿ, ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾ? ಹಾರಿದರೆ ಹನುಮಂತ, ಕೂಗಿದರೆ ಶಂಕ,
1: ಕಪ್ಪೆ.
0: ಸರಿ ಮಗು. ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ?
1: ಗೊತ್ತಿಲ್ಲ.
0: ಅದು ಕಣ್ಣು ಆಯ್ತಾ? ಪ್ರಾಪ್ತಿಗೆ ನಿಮ್ ಸ್ಕೂಲಲ್ಲಿ ತುಂಬಾ ಇಷ್ಟವಾದ ಟೀಚರ್ ಯಾರ?
1: ಟೀಚರ್ ಪಲ್ಲವಿ ಮೇಡಮ್, ದೀಪ ಮೇಡಮ್, ಪವಿತ್ರ ಮೇಡಮ್.
0: ಅವ್ರ ಮೂರು ಜನ ನಿಂಗೆ ತುಂಬಾ ಇಷ್ಟನಾ? ನಿನ್ ಬೆಸ್ಟ್ ಫ್ರೆಂಡ್ ಯಾರ?
1: ಸಾನಿತ್ಯ.
0: ಸಾನಿತ್ಯನಾ? ಈಗ ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ?
1: ಗೊತ್ತಿಲ್ಲ.
0: ಬೆಟ್ಟ ಮಗು ಅದಾಯ್ತಾ? ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ,
1: ಗಾಳಿ.
0: ಸರಿ. ಊರಿಗೆಲ್ಲ ಒಂದೇ ಕಂಬಳಿ?
1: ಆಕಾಶ.
0: ಸರಿ ಮಗು. ಹೋದರೂ ಇರತ್ತೆ, ಬಂದರೂ ಕಾಡತ್ತೆ?
1: ಗೊತ್ತಿಲ್ಲ.
0: ನೆನಪು ಆಯ್ತಾ? ಈಗ ಪ್ರಾಪ್ತಿಗೆ ಅಮ್ಮ ಮಾಡುವ ಸಾಂಬಾರ್ ಅಲ್ಲಿ ತುಂಬಾ ಇಷ್ಟವಾದ ಸಾಂಬಾರ್ ಯಾವ್ದ?
1: ಟೊಮೆಟೊ ಸಾರ್.
0: ಟೊಮೆಟೊ ಸಾರಾ? ನಿಂಗ್ ಟೊಮೆಟೊ ಸಾರ್ ಮಾಡ್ಲಿಕ್ಕೆ ಬರತ್ತಾ?
1: ಇಲ್ಲ.
0: ಸರಿ, ಇನ್ನೊಂದ್ಸಲ ನನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಂಗೆ ಟೊಮೆಟೊ ಸಾರ್ ಮಾಡೋದು ಹೇಳ್ಬೇಕಾಯ್ತಾ ನಿನ್ನ? ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು. ಸರ್, ನಾನೊಂದು ಭಕ್ತಿಗೀತೆ ಹೇಳಬಹುದಾ?
0: ಭಕ್ತಿಗೀತೆ ಹೇಳ್ತೀಯ, ಹೇಳ್ ಮಗು. ಹಾಗಿದ್ರೆ

0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಡಿ ಹಾಡಿದ್ಯಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರ ಆಯ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಈ ಮುದ್ದು ಕಂದಮ್ಮ ಕಾಲ್ ಮಾಡಿದಾಗ ಆಡುವ ತೊದಲು ನೋಡಿ, ಅವರ ಆ ಖುಷಿ ಮಾತುಗಳನ್ನು ಕೇಳ್ತಾ ಇದ್ರೆ ನಾನು ಚಿಕ್ಕವನಿದ್ದಾಗ ಅದೆಷ್ಟು ಕಲಿತ ಹಾಡುಗಳು ನೆನಪಾದಾಗ ನನ್ನೊಳಗೆ ನನ್ನಗ್ತಾ ಇದ್ದೆ ಆಯ್ತಾ. ಈ ಮುದ್ದು ಮಕ್ಕಳ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಬಾಲ್ಯದಲ್ಲಿ ಹಾಡುತ್ತಾ ನಗುತ್ತಿದ್ದ ಈ ಹಾಡು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ, ಮೂರು ನಾಲ್ಕು ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ, ಗಂಟೆಗೆರಡು ಸೀಬೆ ಹಣ್ಣು ಆಗಾಗ ಒಂದು ಕಿತ್ತಳೆ ಹಣ್ಣು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಈ ಹಾಡು ಅಂದ ಹಾಡಿ ನಾ ಖುಷಿ ಪಡ್ತಾ ಇದ್ದೆ. ಆ ಕ್ಷಣವನ್ನು ಮತ್ತಷ್ಟು ಈಗ ಮಕ್ಕಳು ನೆನಪು ಮಾಡಿ ನನ್ನ ಬಾಲ್ಯದ ಕ್ಷಣಗಳನ್ನು ನೆನಪು ಮಾಡ್ತಾ ಇದ್ರು ಆಯ್ತಾ. ಮಕ್ಕಳೇ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಒಂದು ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಂಬ, ಇದು ಪುಟ್ಟನ ಪುಟ್ಟಿಯ ಅಂತ ಹೇಳಿ. ಹಲೋ.
2: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
2: ಅದಿತಿ.
1: ಅದಿತಿ, ಎಲ್ಲಿಂದ ಅದಿತಿ?
2: ಕಟ್ಟಿನಮಕ್ಕಿ ಸಂಕನಾಡಿ.
1: ಕಟ್ಟಿನಮಕ್ಕಿ ಸಂಕನಾಡಿಯಿಂದ ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು ಅಂತ ಹೇಳಿ ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ. ನಿಂಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ? ನಿಮ್ ಸ್ಕೂಲಲ್ಲಿ ಒಗಟುಗಳನ್ನೆಲ್ಲ ಬಿಡಿಸ್ತಾರಾ?
2: ಹೌದು.
1: ಈಗ ನಾನು ನಿಂಗೆ ಒಂದಿಷ್ಟು ಸುಲಭದ ಒಗಟುಗಳನ್ನು ಕೇಳುತ್ತೆ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ಈಗ ನಿಮ್ಮನೆಯಲ್ಲಿ ಅಡ್ಗೆ ಮಾಡೋದು ಯಾರ?
2: ಅಜ್ಜಿ.
1: ಅಜ್ಜಿನಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸಾವಿರ ಹಕ್ಕಿಗಳು ಒಂದೇ ಬಾರಿ ನೀರಿಗೆ ಇಳಿತಾವೆ, ಹಾಗಾದ್ರೆ ನಾನು ಯಾರು?
2: ಅಕ್ಕಿ.
1: ಹಾ, ಅಕ್ಕಿ ತಳಿಯೋದು ಆಯ್ತಾ. ಈಗ ನೀನು ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀಯಾ, ತಿರ್ಗಾಡೋದು ವಾಕಿಂಗ್ ಎಲ್ಲ ಮಾಡೋದಿರತ್ತ?
2: ಹೌದು.
1: ಯಾರೆಲ್ಲ ಹೋಗ್ತೀರ ವಾಕಿಂಗ್ ಹೋಗುವಾಗ?
2: ನಾನು, ಅಕ್ಕ.
1: ನೀನು ಅಕ್ಕ ಹೋಗ್ತೀರಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅಣ್ಣ ತಮ್ಮ ಇಬ್ಬರು ನಾನ್ ಮುಂದೆ ತಾನ್ ಮುಂದೆ ಅಂತ ಹೇಳಿ ಹೋಗ್ತಾರೆ ಆಯ್ತಾ, ಆದ್ರೆ ಯಾರು ಮುಂದೆ ಹೋಗುದಿಲ್ಲ?
2: ಕಾಲು.
1: ಸರಿ. ಹುಟ್ಟುತ್ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕೊಂಡು ಹುಟ್ಟುತ್ತಾನೆ.
2: ಬೆಂಡೆಕಾಯಿ.
1: ಅದು ಬೆಂಡೆಕಾಯಿ ಅಲ್ಲ ಮಗು, ಬದನೆಕಾಯಿ ಆಯ್ತಾ. ಅಂದ್ರೆ ಅದು ತಲೆಯಲ್ಲಿ ಬರುವಾಗಲೇ ಟೋಪಿ ಹಾಕೊಂಡಾಗಿರುತ್ತಲ್ಲ, ಹಾಗಾಗಿ ಅದು ಬದನೆಕಾಯಿ ಆಯ್ತಾ. ತಲೆ ಮೇಲೆ ಹರಳು, ಬಾಯಿಯಲ್ಲಿ ಬೆರಳು.
2: ಉಂಗುರ.
1: ಸರಿ, ಅದು ಆನ್ಸರ್ ಆಯ್ತಾ. ದಾಸ್ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ.
2: ಸೂರ್ಯಚಂದ್ರ.
1: ಸರಿ ಮಗು. ಹತ್ತಲಾರದ ಮರ, ಎಣಿಸಲಾರದ ಕಾಯಿ.
2: ರಾಗಿ.
1: ಸರಿ, ವೆರಿ ಗುಡ್. ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ದೆ ಆಯ್ತಾ.
2: ನಾನೊಂದು ಕತೆ ಹೇಳ್ಬೋದಾ?
1: ಕತೆ ಹೇಳ್ತೀಯಾ? ಹೇಳ್ ಮಗು, ಕತೆ ಹೇಳ.
2: ಎಲ್ಲ ಹ್ಯಾಂಗಿದ್ರಿ, ನಾನಿವತ್ತ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೆ. ಒಂದೂರಂಗೆ ಒಂದ್ ಮರದ ಮೇಲೆ ಒಂದ್ ಗುಬ್ಬಿ ಗೂಡ್ ಕಟ್ಟಿತಮ್ರು. ಅದ್ರಂಗೆ ಎರಡ್ ಗುಬ್ಬಿ ಮರಿ ಇದ್ದಮ್ರು. ಗುಬ್ಬಿ ಆ ಮರಿಗಳನ್ನ ತೊಟ್ಟಿಗೆ ಹಾಕಿ ತೂಗ್ತಾ ಇತ್ತಮ್ರ. ಅಷ್ಟೊತ್ತಿಗೆ ಜೋರ್ ಮಳಿ ಬತ್ತಿತ್ತಮ್ರ. ಅಷ್ಟೊತ್ತಿಗೆ ಅದೇ ಮರನ ಗೆಲ್ಲಿನ ಮೇಲೆ ಕಾಕಿ ಚಳಿಯಾಗಿ ಗಡಗಡ ನಡ್ಗತಾ ಇತ್ತಂದ್ರ. ಅಷ್ಟೊತ್ತಿಗೆ ಆ ಕಾಕಿಗೆ ಗುಬ್ಬಿಗೂಡ್ ಕಣ್ಣಿಕ್ಕ ಅಂತಂದ್ರ. ಆ ಗುಬ್ಬಿಗೂಡ್ ಹತ್ರ ಹೊಯ್ಕಂಡ, ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲ್ ತೆಗೆ ಗುಬ್ಬಕ್ಕ, ಚಳಿಯಾತ್ ಗುಬ್ಬಕ್ಕ ಅಂತಂದ್ರ. ಅಷ್ಟೊತ್ತಿಗ ಆ ಗುಬ್ಬಿ ನಂಗೆಡಿಯಾ ನಂಗೆಡಿಯಾ ತೊಟ್ಲಲ್ಲೇ ಮಕ್ಳ ಮನೆ ಕಂಡಿದ್ದು, ಅದ್ಕೆ ಬಾಗಿಲ್ ತೆಗು ಕಾತಿಲ್ಲ ಅಂತಂದ್ರು. ಅದ್ ಕಾಕಿ, ಇಲ್ಲ ಮರೆತಿ, ನಾನಿನ್ ಮಕ್ಳಿಗೆ ಎಂತ ಮಾಡುದಿಲ್ಲ, ಎಲ್ಲಾರು ಒಂದ್ ಮೂಲೆಂಗೆ ಮನಿ ಕಂತೆ, ಬಾಗಿಲ್ ತೆಗಿ ಗುಬ್ಬಕ್ಕ ಅಂತಂದ್ರು. ಆಗಳಿ ಗುಬ್ಬಿ, ಪಾಪು ಚಳಿಯಾಗಿ ಎಷ್ಟು ಗಡಗಡ ನಡ್ಗುತ್ತೇನೋ ಅನ್ಕಂಡ ಬಾಗಿಲ್ ತೆಗಿತಂದ್ರ. ನೀ ಗಲಾಟಿ ಗಿಲಾಟಿ ಮಾಡೋಕಿಲ್ಲ, ಸುಮ್ನೆ ಮನಿ ಕಂಡ ಬೆಳಗ ಮುಂಚೆದ್ ಹೊಯ್ಕ ಅಂತಂದ್ರ. ನಿಂಗೆ ತೊಟ್ಲಡಿಯಕ್ಕ ಬಟ್ಲಡಿಯಕ್ಕ ಅಂದಕ್ಕೆ ಅಂತಂದ್ರ. ಅದ್ ಕಾಕಿ ಹೇಳ್ತಂದ್ರ, ನಂಗ್ ತೊಟ್ಲಡಿಯೇ ಅಕ್ಕ ಅಂತಂದ್ರ. ಆಯ್ತ ಅನ್ಕಂಡ ಎಲ್ಲ ಒಟ್ಟಿಗೆ ಮನಿ ಕಂಡ ಅಂಬ್ರ. ಆಮೇಲೆ ಅರ್ಧ ರಾತ್ರಿಗೆ ಕುಟುಂ ಕುಟುಂ ಅಂಬು ಶಬ್ದ ಕೇಂತಂಬ್ರ. ಅದನ್ ಕೆಂಕಂಡ್ ಗುಬ್ಬಿ ಕೇಂತಂಬ್ರ, ಕಾಗಕ್ಕ ಕಾಗಕ್ಕ ಅದೆಂತ ಶಬ್ದೆ ಅಂದಕೇಂತಂದ್ರ ಅದ್ ಕಾಕಿ ಹೇಳ್ತಂದ್ರ ಅದ ಅದ ಮೊನ್ನೆ ಮನಿಂದ ಹೊಯ್ಡುವತಿಗೆ ದಾರಿ ಕಚ್ಚಿಗಾಯ್ತಂದ್ ಎರಡ್ ಕಡ್ಲಿ ಹಿಡ್ಕಂಡಿದೆ ಅದ್ನೇ ಬಾಯಿಗೆ ಹಾಯ್ಕಂಡಿ ಅಂತಂದ್ರು. ಕಡಿಗ್ ಮತ್ತೊಂದ್ಸಲ ಕುಟುಂ ಕುಟುಂ ಅಂ ಶಬ್ದ ಬಂತಂದ್ರು. ಗುಬ್ಬಿ ಮತ್ ಪುನಃ ಕಾಕಿ ಹತ್ರ ಕೇಂತಂದ್ರ ಅತ್ ಕಾಕಿ ಇನ್ನೊಂದ್ ಚೂರು ಉಳ್ಕಂಡಿತೆ ಅದ್ನೇ ಬಾಯಿ ಹಾಯ್ಕಂಡಿ ಅಂತಂದ್ರ. ಗುಬ್ಬಿ ಆಯ್ತು ಮನಿಕೋ ಅಂತಂದ್ರ. ಬೆಳಗಾದ ಕೂಡ್ಲೆ ಗುಬ್ಬಿ ಬಾಗಿಲ್ ತೆಗಿತಂದ್ರ ಗುಬ್ಬಕ್ಕ ನಾ ಹಾತಿ ಅನ್ಕಂಡ ಕಾಕಿ ಹೋಯ್ತಂದ್ರು. ಅಷ್ಟೊತ್ತಿಗೆ ಗುಬ್ಬಿ ನನ್ ಮಕ್ಳು ಬೆಳಗ ಇಷ್ಟೊತ್ತಾರು ಎಂತ ಕೇಳಲಿಲ್ಲ ಅನ್ಕಂಡ ತೊಟ್ಲತ್ರ ಹೋಯ್ತಂದ್ರ. ಅಲ್ ಕಾಂಬತ್ತಿಗೆ ತೊಟ್ಲಗ್ ಮಕ್ಳೇ ಇಲ್ಲ ಅಂದ್ರ. ಅದ್ನ ಕೇಳ್ಕಂಡ ಗುಬ್ಬಿ ಬೇಜಾರಾಯ್ತಂದ್ರು. ಮರ್ತಾ ಇದೆಲ್ಲ ಆ ಕಾಕಿದೇ ಕೆಲ್ಸ ಅನ್ಕಂಡ ಇನ್ಯಾರ್ ಬಂದ್ರು ನಾನ್ ಬಾಗಲ್ ತೆಗೋದಿಲ್ಲ ಅನ್ನಿರ್ಧಾರ ಮಾಡ್ಕಂತಂದ್ರ. ಕೆಟ್ಟವರಿಗೆ ಏಗಳಿಗೂ ಉಪಕಾರ ಮಾಡುಕಾಗ ಈಗಳಿನ ಕಾಲ ಜನರಿಗೆ ಉಪಕಾರ ಅಂಪದ್ವೇ ಗೊತ್ತಿಲ್ಲ. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಯಾರೇ ಆಗಲಿ ನಂಬುವ ಮುನ್ನ ಅವರ ಗುಣನಡತೆಯನ್ನು ಸರಿಯಾಗಿ ಪರೀಕ್ಷಿಸಬೇಕು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಅದಿತಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟ್ಟು ಬಿಡಿಸಿದ್ರೆ ಒಟ್ಟಿಗೆ ಒಂದು ಕತೆ ಹೇಳಿದೆ, ಆ ನೀತಿ ಕತೆ ತುಂಬಾ ಚಂದ ಆಯ್ತಾಯ್ತಾ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೈರ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಅದಿತಿ ಕಟ್ಟಿನ ಮಕ್ಕಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳಾಯ್ತಾ, ಹಾಗೆ ನಾನು ಕೇಳಿದ ಒಗಟುಗಳಿಗೆ ಉತ್ತರ ಕೊಟ್ಟಿದ್ದಾಳೆ. ಮಕ್ಕಳೇ ನಿಮಗೂ ಹೀಗೆ ಮಾತಾಡಬೇಕು, ಒಗಟು ಬಿಡಿಸ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಾಗೆ ಇವತ್ತು ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ. ಮಕ್ಕಳೇ ಕಾಲ್ ಮಾಡ್ತಿರಲ್ಲ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರೆ. ಹಲೋ.
3: ಹಲೋ,
1: ಯಾರಿದು?
3: ಆರಾಧ್ಯ.
1: ಆರಾಧ್ಯ ಎಲ್ಲಿಂದ ಮಾತಾಡ್ತಿರೋದು ಮಗು?
3: ಬಾರಂದಾಡಿ.
1: ಬಾರಂದಾಡಿಯಿಂದ ಆರಾಧ್ಯ ಮಾತಾಡ್ತಿರೋದು. ಆರಾಧ್ಯ ನಿಂಗೆ ಎಷ್ಟನೇ ತರಗತಿ ಈಗ? ನಾಲ್ಕು ಪಾಸ್ ಐದಾ? ಆರಾಧ್ಯ ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಒಗಟು ಬಿಡಿಸೋ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೀಯ, ಆನ್ಸರ್ ಕೊಡ್ತೀಯಾ? ಆರಾಧ್ಯ, ಸುತ್ತಲು ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಅಜ್ಜನ ಹೊಟ್ಟೆ ಇಟ್ಕೊಂಡು ಮೊಮ್ಮಗ ನೇತಾಡ್ತಾನೆ,
3: ಗೇರು ಬೀಜ,
1: ಹಳ್ಳಿಯ ಗಡಿಯಾರ, ಒಳ್ಳೆಯ ಆಹಾರ,
3: ಕೋಳಿ.
1: ಆರಾಧ್ಯ ನಿನ್ಗೀಗ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ?
3: ಅಜ್ಜಿ ಮನೆ, ಅಪ್ಪನ ಮನೆ, ಬೀಚ್, ಮೆಹಂದಿ, ಮದುವೆಗೆ, ದೇವಸ್ಥಾನ, ಹಬ್ಬಕ್ಕೆ, ತುಂಬಾ ಸ್ಥಳಗಳಲ್ಲಿಗೆ ಹೋಗಿದ್ದೇನೆ.
1: ಹೌದಾ, ನಿಂಗೆ ಈಗ ಬೀಚ್ಗೆ ಹೋಗಿದ್ಯಾ ಅಂತ, ಬೀಚ್ ಅಲ್ಲಿ ಏನೆಲ್ಲ ನೋಡಿದ್ಯಾ ನೀನ?
3: ಬೋಟ್ ಹೋಗೋದನ್ನು, ಅಲೆಗಳು ಬರುವುದನ್ನು ನೋಡಿದ್ದೇನೆ.
1: ತುಂಬಾ ಖುಷಿ ಆಯ್ತಾ?
3: ಹೌದು.
1: ಈಗ ಆರಾಧ್ಯನಿಗೆ ಮನೆಯಲ್ಲಿ ಮಾಡುವ ತುಂಬಾ ಇಷ್ಟವಾದ ತಿಂಡಿ ಯಾವ್ದು?
3: ಪುಳಿಯೋಗರೆ.
1: ಇಷ್ಟ ಇಲ್ಲದ ತಿಂಡಿ ಯಾವ್ದು?
3: ಪಲಾವ್.
1: ಈಗ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡುವ ಸಾಂಬಾರ್ ಯಾವ್ದು?
3: ಟೊಮೆಟೊ ಸಾರು.
1: ಟೊಮೆಟೊ ಸಾರು ಮಾಡ್ಲಿಕ್ಕೆ ಬರತ್ತಾ ನಿನ್ಗೆ?
3: ಇಲ್ಲ.
1: ಹಾಗಿದ್ರೆ ನೀ ಟೊಮೆಟೊ ಸಾರು ಮಾಡುದು ಕಲಿ ಆಯ್ತಾ. ಇನ್ನೊಂದಿನ ನಾನ್ ನಿಮ್ಮ ಮನೆಗೆ ಊಟಕ್ಕೆ ಬರ್ತೇ ಆಯ್ತಾ? ಹಗ್ಗ ಹಾಸಿದೆ, ಕೋಣ ಮಲಗಿದೆ,
3: ಗೊತ್ತಿಲ್ಲ,
1: ಗುಂಬಳಕಾಯಿ ಆಯ್ತಾ? ಅಜ್ಜಿ ಗುದ್ದಿದರೆ ಮೈ ಎಲ್ಲ ಮಕ್ಕಳು,
3: ಬೆಳ್ಳುಳ್ಳಿ.
1: ಸರಿ ಮಗು. ಬಿಳಿ ಕುದುರೆಗೆ ಹಸಿರು ಬಾಲ,
3: ಮೂಲಂಗಿ.
1: ಸರಿ ಮಗು, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸೋ ಪ್ರಯತ್ನ ಮಾಡಿದೀಯ, ಕಾಲ್ ಮಾಡಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದಗಳು. ಸರ್, ನಾವೊಂದು ಕತೆ ಹೇಳ್ಬಹುದಾ?
1: ಕತೆ ಹೇಳ್ತೀಯ ಮಗು, ಹೇಳ. ಹಾಗಿದ್ರೆ,
3: ರೈತ ಮತ್ತು ಹದ್ದು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಒಲೆಯೊಳಗೆ ಸಿಕ್ಕಿಕೊಂಡಿತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆಯೇ ಬಂದಿತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ದೂರ ಊರ ಹೊರಗೆ ರೈತನ ಮನೆ ಇದ್ದಿತು. ಒಮ್ಮೆ ಆತ ಮನೆಯೊಳಗೆ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಇಳಿಸಿತು. ಅದೇನೆಂದು ನೋಡಲು ಆ ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದು ನಾನೇ ಅದನ್ನು ಹಾಕಿದ್ದು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿದ ಕಡೆ ಹಾರಿ ಹೋಯಿತು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗು, ಒಂದು ಚಂದದ ನೀತಿ ಕತೆ ಹೇಳಿದೆ ಆಯ್ತಾ. ನಾವು ಏನ್ ಕೊಡ್ತೀವೋ ಅದು ನಮ್ಗೆ ವಾಪಸ್ ಸಿಕ್ಕಿಯೇ ಸಿಗುತ್ತೆ. ನಾವು ಮಾಡಿದ ಪುಣ್ಯದ ಕೆಲಸ ನಮ್ಗೆ ಜಯ ಸಿಗುವ ಹಾಗೆ ಮಾಡುತ್ತೆ, ನಮ್ಮ ಪ್ರಾಣ ಉಳಿಸುತ್ತೆ ಅನ್ನೋ ಒಂದು ಸುಂದರವಾದ ನೀತಿ ಕತೆ ಹೇಳಿದ್ಯಾ. ಇವತ್ತಿನ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಹಾಗೆ ನಮ್ಮ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಧನ್ಯವಾದಗಳು.
1: ಆರಾಧ್ಯ ಪುಟ್ಟ ಕಾಲ್ ಮಾಡಿ ಚಂದ ಮಾಡಿ ಮಾತಾಡಿದಾಳೆ. ಅವಳು ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಎನ್ನುವಂತೆ ಈ ಮುದ್ದು ಮುದ್ದಾದ ಮಕ್ಕಳ ಮಾತು ಕೇಳ್ತಾ ಇದ್ರೆ ಅದು ಎಷ್ಟೇ ಕೇಳ್ತಾ ಇದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ ಆಯ್ತಾ. ಮಕ್ಕಳೇ, ನಿಮಗೂ ಹೀಗೆ ಮಾತಾಡಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುದ್ದು ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ತಡ ಮಾಡಬೇಡಿ, ಬೇಗ ಬೇಗ ಕಾಲ್ ಮಾಡಿ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬರ್ತಿತ್ತು. ಯಾರಂತೇಳಿ ಕಾಮಂಗರೆ? ಹಲೋ.
4: ಹಲೋ,
1: ಯಾರಿದು?
4: ನಾನು ಅದ್ವಿಕಾ.
1: ಅದ್ವಿಕಾ, ಎಲ್ಲಿಂದ ಮಾತಾಡ್ತಿರೋದು ಮಗು?
4: ಕಾರ್ಕಳ.
1: ಕಾರ್ಕಳದಿಂದನಾ? ಅದ್ವಿಕನಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೀಯಾ?
4: ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: 6ನೇ ಕ್ಲಾಸ್? ಅದ್ವಿಕಾ, ನಿಮ್ಗೆ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
4: ಅಪ್ಪ.
1: ಯಾಕೆ?
4: ಅಪ್ಪ ನಾನು ಹೇಳಿದ್ದನ್ನೆಲ್ಲ ತಗೊಂಡ್ ಬರ್ತಾರೆ. ಅವರು ನಂಗೆ ತುಂಬಾ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಾರೆ. ಅವರು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ.
1: ಅಮ್ಮನಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾರಾ?
4: ಹಾ.
1: ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ತಿಂಡಿ ಯಾವುದು?
4: ಚಪಾತಿ.
1: ಚಪಾತಿ? ಚಪಾತಿ ಮಾಡ್ಲಿಕ್ಕೆ ಬರುತ್ತಾ?
4: ಚಪಾತಿ ಮಾಡೋಕೆ ಬರುತ್ತೆ, ಆದ್ರೆ ಅಮ್ಮ ಬೆಂಕಿಯಿಂದ ದೂರ ಇರುವಂತಾರೆ.
1: ಹೌದಾ? ಹಾಗಿದ್ರೆ ಚಪಾತಿ ಮಾಡೋದು ಕಲಿ ಆಯ್ತಾ ನೀನ? ನಂಗೆ ಬರುವಾಗ, ನಮ್ಮ ಸ್ಟುಡಿಯೋಗೆ ಬರುವಾಗ ನೀ ಚಪಾತಿ ತಗೊಂಡ್ ಬರ್ಬೇಕಾಯ್ತಾ? ಅದ್ವಿಕಾ, ನಾನ್ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ. ಅಂಗಡಿಯಿಂದ ತರುವುದು, ಮುಂದಿಟ್ಕೊಂಡು ಅಳುವುದು,
4: ಈರುಳ್ಳಿ.
1: ಸರಿ ಮಗು. ಅಂಗಣ್ಣ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ,
4: ಬಾಳೆಹಣ್ಣು.
1: ಸರಿ ಮಗು. ಈಗ ಅದ್ವಿಕನಿಗೆ ಬೆಸ್ಟ್ ಫ್ರೆಂಡ್ ಯಾರು?
4: ತ್ರಿಷಾ.
1: ತ್ರಿಷಾ? ತ್ರಿಷಾ ಯಾಕೆ ನಿಂಗೆ ಬೆಸ್ಟ್ ಫ್ರೆಂಡ್?
4: ಅವಳ ಮನೆಗೆ ನಾನು ಹೋಗಿದ್ದೆ, ಅವಳು ನನ್ನ ಮನೆಗೆ ಬಂದಿದ್ದಾಳೆ. ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅದಕ್ಕೆ.
1: ಹೌದಾ? ಈಗ ನೀ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ಯಾ?
4: ನಾನು ಸುಬ್ರಹ್ಮಣ್ಯಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಕಾರ್ಕಳ ದೇವಸ್ಥಾನಕ್ಕೆ, ಮಾಣಿಕೋಳ ದೇವಸ್ಥಾನಕ್ಕೆ ಹೋಗಿದ್ದೆ.
1: ಹೌದಾ? ಹಬ್ಬಕ್ಕೆಲ್ಲ ಹೋಗಿಲ್ವಾ?
4: ಹಬ್ಬಕ್ಕೆ, ಮಾಣಿಕೋಳ ಹಬ್ಬಕ್ಕೆ ಮಾತ್ರ ಹೋಗಿದ್ದು.
1: ಹೌದಾ? ನಿಂಗೀಗ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಚಪಾತಿ ಅಂತ ಹೇಳಿದೆ, ಹಾಗೆ ನಿಂಗೆ ಇಷ್ಟ ಇಲ್ಲದ ತಿಂಡಿ ಯಾವ್ದು?
4: ದೋಸೆ.
1: ದೋಸೆ ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ಈಗ ನಿಮ್ಮನೆಯಲ್ಲಿ ಹೂವಿನ ಗಿಡ ಎಲ್ಲ ನೆಟ್ಟಿದ್ರ? ಎಂತೆಲ್ಲ ಹೂವಿನ ಗಿಡ ಇತ್ತು ನಿಮ್ಮನೆಗೆ?
4: ಮಲ್ಲಿಗೆ, ಗುಲಾಬಿ, ದಾಸವಾಳ.
1: ಈಗ ನಿಂಗೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರು ಗೊತ್ತಾ? ಹೇಳ್ ಮಗು, ಎಂತೆಲ್ಲ ಗೊತ್ತು ಹೇಳ?
4: ಸಿಂಹ, ಚಿರತೆ, ಹುಲಿ, ಆನೆ.
1: ವೆರಿ ಗುಡ್. ಈಗ ಮನೆಯಲ್ಲಿ ವಾಸಿಸುವಂತ ಊರಲ್ಲಿ, ಅಂದ್ರೆ ಮನೆಯಲ್ಲಿ ಅಂತ ಹೇಳಿದ್ರೆ ಊರಲ್ಲಿ ವಾಸಿಸುವಂತ ಒಂದಿಷ್ಟು ಪ್ರಾಣಿಗಳ ಹೆಸರು ಹೇಳ್ತೀಯಾ?
4: ದನ, ಬೆಕ್ಕು, ನಾಯಿ.
1: ಅಷ್ಟೇನಾ? ಈಗ ಪಕ್ಷಿಗಳ ಹೆಸರು ಗೊತ್ತಾ? ಹೇಳ್ ಮಗು.
4: ಕೋಳಿ, ಕೋಗಿಲೆ.
1: ಈ ಕೋಗಿಲೆ ನಿಮ್ಮನೆ ಹತ್ರ ಎಲ್ಲ ಬಂದು ಹಾಡತ್ತಾ?
4: ಇಲ್ಲ.
1: ಇಲ್ವಾ? ನಿಮ್ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳ ಗಿಡ ಇತ್ತು ಮನೆ ಹತ್ರ ಸುತ್ತಮುತ್ತ?
4: ಮಾವಿನ ಮರ, ಸೀತಾಫಲ.
1: ಅಷ್ಟೇನಾ? ಈಗ ಒಗಟುಗಳನ್ನು ಮುಂದುವರಿಸ್ತಾ, ಕಲ್ಲು ಇಲ್ಲದ ಬೆಟ್ಟ, ಮರಳು ಇಲ್ಲದ ಮರುಭೂಮಿ, ಹಾಗಾದ್ರೆ ನಾನ್ ಯಾರು?
4: ತೆಂಗಿನಕಾಯಿ.
1: ತೆಂಗಿನಕಾಯಿ ಅಲ್ಲ ಮಗುವದ, ಭೂಪಟ ಆಯ್ತಾ? ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ.
4: ತೆಂಗಿನಕಾಯಿ.
1: ಸರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
4: ಹೊರಕೆ.
1: ಸರಿ. ಕೈಗೆ ಹಾಕದ ಬಳೆ ಯಾವುದು?
4: ಕೋಡ್ಬಳೆ.
1: ಸರಿ ಮಗ, ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯಾ, ಲೈಕ್ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
4: ಧನ್ಯವಾದಗಳು. ಸರ್, ನಾನೊಂದು ಕತೆ ಹೇಳಲಾ?
1: ಕತೆ ಹೇಳ್ತೀಯಾ? ಹೇಳ್ಕಂಬಂಗಾರೆ.
4: ರಾಜಮಂತು ಮೂರು ಮಂತ್ರಿಗಳು, ಒಂದು ದೊಡ್ಡ ರಾಜನ ಆಸ್ಥಾನ. ಅಲ್ಲಿ ಒಬ್ಬ ರಾಜನಿದ್ದ, ಅವನ ಬಳಿ ಮೂರು ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವರು ಒಳ್ಳೆಯವರು, ಇನ್ನು ಕೆಲವರು ಕುತಂತ್ರಿಗಳು. ಯಾರು ಹೇಗೆ ಅನ್ನೋದು ರಾಜನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಅದಕ್ಕೆ ಅವನು ಯಾರು ಹೇಗೆ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ದಿನ ಮೂರು ಜನರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಡುತ್ತಾನೆ. ನಮ್ಮ ತೋಟದಲ್ಲಿರುವ ಹಣ್ಣನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕು ಅಂತ ಹೇಳುತ್ತಾನೆ. ಸರಿ ಅಂತ ಮೂರು ಮಂತ್ರಿಗಳು ತೋಟಕ್ಕೆ ಹೋಗುತ್ತಾರೆ. ಮೊದಲನೆಯವನು ತುಂಬಾ ಪ್ರಾಮಾಣಿಕವಾಗಿ ರಾಜರು ಹೇಳಿದ್ದಾರೆ, ಒಳ್ಳೊಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತರಬೇಕು ಅಂತ ಯೋಚಿಸಿ ಅವನು ಕಷ್ಟಪಟ್ಟು ಒಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾನೆ. ಎರಡು, ಅವನು ತನ್ನ ಕುತಂತ್ರ ಬುದ್ಧಿ ಸ್ವಲ್ಪ ಉಪಯೋಗಿಸಿ ರಾಜರು ಎಲ್ಲಿ ಪೂರ್ತಿ ನೋಡುತ್ತಾರೆ ಎಂದು ಕೊಳತ ಹಣ್ಣುಗಳನ್ನು, ಹಕ್ಕಿ ತಿಂದಿರುವ ಹಣ್ಣುಗಳನ್ನು, ಹಾಳಾಗಿರುವ ಹಣ್ಣುಗಳನ್ನ ಕೆಳಗೆ ಹಾಕಿಕೊಂಡು ಮೇಲೆ ಮಾತ್ರ ಒಳ್ಳೆಯ ಹಣ್ಣನ್ನು ಚೀಲದಲ್ಲಿ ಹಾಕಿಕೊಳ್ಳುತ್ತಾನೆ. ಮೂರನೆಯವನನ್ನು ಕೇಳುತ್ತೀರಾ? ತುಂಬಾ ಸೋಮಾರಿ ಮತ್ತೆ ಕುತಂತ್ರಿ. ರಾಜರು ಎಲ್ಲಿ ಚೀಲವನ್ನು ಬಿಚ್ಚಿ ನೋಡುತ್ತಾರೆ, ಕಸ ಕಡ್ಡಿ ಮುಳ್ಳುಗಳನ್ನೆಲ್ಲ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾರೆ. ಮೂರು ಜನ ಮಂತ್ರಿಗಳು ತಮ್ಮ ತಮ್ಮ ಚೀಲವನ್ನು ಹೊತ್ತುಕೊಂಡು ಆಸನಕ್ಕೆ ಬರುತ್ತಾರೆ, ರಾಜನ ಮುಂದೆ ಇಡುತ್ತಾರೆ. ರಾಜ ಕುತಂತ್ರಿಗಳಿಗೆ ಪಾಠ ಕಲಿಸಬೇಕು ಅಂತ ಸೇವಕರನ್ನು ಕರೆದು, ನೋಡಿ ಈ ಮೂರು ಮಂತ್ರಿಗಳನ್ನು ಒಂದೊಂದು ಕೋಣೆಯೊಳಗೆ ಹಾಕಿರಿ, ಅವರು ತಂದ ಚೀಲವನ್ನು ಅವರ ಹತ್ತಿರ ಇಡಿ, ನೀವು ಅವರಿಗೆ ಊಟ ಕೊಡಬೇಡಿ, ಅವರು ತಂದ ಹಣ್ಣಿನಲ್ಲೇ ಅವರು ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಹೇಳುತ್ತಾನೆ. ಸರಿ ಅಂತ ಸೇವಕರು ಹಾಗೆ ಮಾಡುತ್ತಾರೆ. ಅದರಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ಒಳ್ಳೆಯ ಹಣ್ಣನ್ನು ಆರಿಸಿ ತಂದವನು ಅದನ್ನೇ ತಿಂದು ತುಂಬಾ ಆರೋಗ್ಯವಂತನಾಗಿ ಬರುತ್ತಾನೆ. ಕೊಳತ ಹಣ್ಣನ್ನು ತಿಂದವನು ಅದೇ ಹಣ್ಣನ್ನು ತಿಂದು ರೋಗಿಯಾಗಿ ಹೊರಗಡೆ ಬರುತ್ತಾನೆ. ಬರೀ ಕಸ ಕಡ್ಡಿ ಮುಳ್ಳನ್ನು ತಂದವನು ಅದನ್ನು ತಿನ್ನೋಕ್ಕಾಗದೆ ಹೊಟ್ಟೆ ಹಸಿವಿನಿಂದ ನಿಂತ್ರಾಣನಾಗಿ ಹೊರಗಡೆ ಬರುತ್ತಾನೆ. ಇದರ ನೀತಿ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ.
1: ತುಂಬಾ ಖುಷಿ ಆಯ್ತಾಯ್ತಾ, ಒಂದು ಚಂದದ ನೀತಿ ಕತೆ ಹೇಳಿದೀಯ, ಹಾಗೆ ಒಗಟುಗಳನ್ನು ಬಿಡಿಸಿದೀಯ, ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
4: ಧನ್ಯವಾದಗಳು.
1: ಅದ್ವಿಕಾ ಪುಟ್ಟಿ ಕಾಲ್ ಮಾಡಿದಾಳು, ತುಂಬಾ ಚಂದ ಮಾಡಿ ಮಾತಾಡಿದಾಳಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು ಅಂತ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಆಯ್ತಾ. ಮುದ್ದು ಮುದ್ದಾಗಿ ಮಾತಾಡುವ ಮುದ್ದು ಮನಸ್ಸಿನ ಮುದ್ದು ಕಂದಮ್ಮಗಳ ಮಾತಿನ ಲಟಪಟಿ ಇಂದಿನ ಒಗಟು ಬಿಡಿಸುವ ಕಾರ್ಯಕ್ರಮದಲ್ಲಿ. ಮಕ್ಕಳೇ, ನಿಮಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ನಿಮ್ಮ ಮಾತುಗಳಿಗೆ ಮಾತಿನ ತೋರಣ ನಮ್ಮ ರೇಡಿಯೋ ಕುಂದಾಪುರದ ಚಿನ್ನರ ಚಿಲಿಪಿಲಿ. ಇದು ಮುದ್ದು ಕಂದಮ್ಮಗಳ ಮಾತಿನ ಮಂಟಪ. ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ. ಮಕ್ಕಳೇ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ, ಹರಟೆ ಹೊಡೆಯಿರಿ, ಹಾಗೆ ನಿಮ್ಗೆ ಏನು ಗೊತ್ತೋ ಅದನ್ನು ನನಗೆ ಹೇಳಿ ಆಯ್ತಾ. ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬ ಚಂದ ಮಾಡಿ ಮಾತಾಡಿ ಕಂಬ. ಹಾಗೆ ಹೇಳ್ತಾ ಇರುವಾಗಲೇ ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರಲ್ದ. ಹಲೋ.
5: ಹಲೋ,
1: ಯಾರಿದು?
5: ಪಂಚಮಿ.
1: ಪಂಚಮಿ, ಎಲ್ಲಿಂದ ಮಗ?
5: ನಾವು ಕೋಣಕಿ ಹಾಸನ ಬೇರಿಂದ ಮಾತನಾಡ್ತಿದ್ದೇವೆ.
1: ಹೌದಾ? ಪಂಚಮಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ಯಾ?
5: ಐದ್ ಪಾಸ್ ಆರು.
1: ಐದ್ ಪಾಸ್ ಆರ. ಪಂಚಮಿ, ನಿನ್ಗೆ ನಿನ್ ಕ್ಲಾಸ್ ಅಲ್ಲಿ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರ?
5: ಐಶ್ವರ್ಯ.
1: ಐಶ್ವರ್ಯನ, ಯಾಕೆ ನಿಂಗೆ ಐಶ್ವರ್ಯನ ಇಷ್ಟ?
5: ಅಂದ್ರೆ ಒಂಚೂರ್ ಕ್ಲೋಸ್ ಆಗಿ ಇರ್ತಾಳೆ, ಈಗ ಕೇಳಿದ ನೋಟ್ಸ್ ಅನ್ನೆಲ್ಲ ಕೊಡ್ತಾಳೆ.
1: ಹೌದಾ? ನಿಮ್ಗೆ ಈಗ ತುಂಬಾ ಇಷ್ಟವಾದ ಟೀಚರ್ ಯಾರು ನಿಮ್ ಕ್ಲಾಸ್ ಟೀಚರ್ ಅಲ್ಲಿ?
5: ಕ್ಲಾಸ್ ಟೀಚರ್ ಅಲ್ಲಿ ಸುಪ್ರೀತಾ ಟೀಚರ್.
1: ಹೌದಾ? ಅವ್ರು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಾರೆ?
5: ಮೊದ್ಲು ಇಂಗ್ಲಿಷ್ ಮಾಡ್ತಾ ಇದ್ರು.
1: ಹೌದಾ? ಈಗ?
5: ಈಗ ಅವರು ಶಾಲೆ ಬಿಟ್ಟು ಹೋಗಿದ್ದಾರೆ.
1: ಹೌದಾ? ಈಗ ಪಂಚಮಿ, ನಿನ್ಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೇ, ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನೀನೀಗ ರಜೆಯಲ್ಲೆಲ್ಲ ಎಲ್ಲಿ ಹೋಗಿದ್ಯಾ?
5: ಹೋಗಿಲ್ಲ, ಇನ್ ಮುಂದೆ ಹೋಗ್ಬೇಕು.
1: ಹೌದಾ? ಈಗ ಏನಂತ ಹೇಳಿದ್ರೆ, ಮೇಲೆ ಹಸಿರು, ಒಳಗೆ ಕೆಂಪು, ತಿಂದರೆ ತಂಪು.
5: ಕಲ್ಲಂಗಡಿ ಹಣ್ಣು.
1: ಸರಿ ಮಗು. ಕಿರಿ ಮನೆಗೆ ಚಿನ್ನದ ಬೀಗ.
5: ಮೂಗುತಿ.
1: ಕಪ್ಪೆ ಮುಟ್ಟದ ಕೈಲಾಸದ ನೀರು.
5: ಗೊತ್ತಿಲ್ಲ.
1: ಅದು ಎಳೆ ನೀರು ಅಂತ ಹೇಳ್ತಾರಲ್ಲ, ಬೊಂಡ. ಅದಾಯ್ತಾ? ಸಾವಿರ ಗಿಳಿಗಳಿಗೆ ಒಂದೇ ಕೊಕ್ಕು.
5: ಸಾವಿರ ಗಿಳಿಗಳಿಗೆ
1: ಒಂದೇ ಕೊಕ್ಕು.
5: ಹಿಡಿಸುಡಿ.
1: ಅದು ಬಾಳೆ ಕೊನೆ ಆಯ್ತಾ ಮಗು? ಈಗ ಪಂಚಮಿಗೆ ಮನೆಯಲ್ಲಿ ಅಮ್ಮ ಮಾಡುವ ಇಷ್ಟವಾದ ತಿಂಡಿ ಯಾವುದು?
5: ಪಲಾವ್.
1: ಪಲಾವಾ? ಈಗ ನಿನ್ಗೆ ಜಾಸ್ತಿ ಇಷ್ಟ ಯಾರ, ಅಮ್ಮನ ಪಪ್ಪನ?
5: ಅಮ್ಮ.
1: ಅಮ್ಮನ? ಯಾಕೆ ನಿಂಗೆ ಅಮ್ಮ ಇಷ್ಟ?
5: ಹೇಳಿದ್ದನ್ನೆಲ್ಲ ಕೊಡಿಸ್ತಾಳೆ. ಹೇಳಿದ ತಿಂಡಿನೆಲ್ಲ ಮಾಡ್ತಾಳೆ.
1: ಹೋ, ಹಾಗಾಗಿ ನಿಂಗೆ ಅಮ್ಮ ಇಷ್ಟ. ಪಪ್ಪ ನೀನು ಎಲ್ಲೂ ಕರ್ಕೊಂಡು ಹೋಗಲ್ವಾ?
5: ಪಪ್ಪ ಇಲ್ಲ ನನಗೆ.
1: ಓ ಸಾರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
5: ಹಿಡಿ ಸುಡಿ.
1: ಹಾ ಸರಿ. ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ?
5: ಇದ್ದಿಲು.
1: ಸರಿ, ವೆರಿ ಗುಡ್. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸೋ ಪ್ರಯತ್ನದ ಜೊತೆಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ನಂಗಂತೂ ತುಂಬಾ ಖುಷಿ ಆಯ್ತು ಮಗು, ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ?
5: ನಾನು ಹಳ್ಳಿ ಭಾಷೆಯಲ್ಲಿ ಮಾತಾಡ್ಬೋದಾ?
1: ಮಾತಾಡ್ತೀಯಾ, ಮಾತಾಡ್ಕಂಬ.
5: ಏ ಗಂಗ್ಯಾ, ಈ ಸಲ ಎಂತ ಧಾನ್ಯ ಹಾಕ್ಲಿಯಾನ? ಹಾಕಿನ ಪದ್ದುವ ಉದ್ದ ಚೊಲ್ಲಿದೆ, ಪಡುಬೈಲ ಇಪ್ಪತ್ತ ನೀ ನೆಲಗಡ್ಲೆ ಹಾಕಿದೆ, ನೀನಂತ ಹಾಕ್ಲೇನ? ನಾನ ತಗ್ಗಿಂಬೈಲ್ ಗುಮ್ಮಿ ಹತ್ರ ಉದ್ದ ಹಾಕಿನ, ಮಳಿಗೆ ಎಲ್ಲ ಕೊಳ್ತೋಯ್ತ. ನಂದು ಹಂಗೆಯ ಚೂರ್ ಚೂರ್ ಹಾಳೈತ, ಈಗ ಗೆದ್ದಿ ಕಾಂಬುಕೆ ಅಡಿಯ ಮರೈತಿ, ಹುಲ್ಲು ಹುಲ್ಲುಟ್ಟಿತ. ಮಳಿ ಬಂತಾ ಇಲ್ಲ ನಂಗ್ ಒಂದ್ ಬ್ಯಾಜರಿಲ್ಲ. ನಂಗ್ ಈ ಸತಿ ಬ್ಯಾಸಾಯ್ ಒಳ್ಳೆ ಆಯ್ತ, ಧಾನ್ಯ ಎಲ್ಲ ಕೊಳ್ತೋಯ್ತ. ಕಾಣ್ಕ ಇನ್ನೆಂತ ಮಾಡುದಂದಳಿ ಕಾಣ್ಕ. ನಿನ್ ಗಂಡ ಕೇಶವ ಮನೆಗಿದ್ನಲ್ಯನ? ಸುಮ್ನೆ ಮನೆಗೆ ಐಕಂಕಿಂತ ಇನ್ನೆಂತದಾದ್ರು ನೋಡು ಕೇಳು ಕತಿಲ್ಯನ? ಕಚ್ಚಿಗೆ ಆಗ್ತೌದ ಸುಮ್ನೆ ಗೆದ್ದಿನೆಲ್ಲ ಹೊಡ್ಕೊಡುದಿ ಅಂತ ಕೇಳ. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗ, ನಮ್ಮ ಕುಂದಾಪುರ ಕನ್ನಡದ ಮಾತುಕತೆ ತುಂಬಾ ಚಂದ ಮಾಡಿ ಹೇಳಿದ್ಯಾಯ್ತಾ? ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
5: ಥ್ಯಾಂಕ್ ಯು.
1: ಪಂಚಮಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಅವಳು ಮಾತುಗಳನ್ನು ಕೇಳ್ತಾ ಇದ್ರೆ ನನ್ಗೂ ನಮ್ಮ ಮನೆಯ ಪುಟಾಣಿ ಒಂದು ಯಾವಾಗಲೂ ಒಂದು ಹಾಡನ್ನು ಹೇಳ್ತಾ ಇರೋದು ನೆನಪಾಯ್ತಾಯ್ತ. ಅವಳ ಹೆಸರು ಪದ್ದು, ಬುದ್ಧಿ ಇಲ್ಲ ಪೆದ್ದು, ಮನೆಯಲ್ಲೆಲ್ಲ ಮುದ್ದು, ತಿನ್ನುವುದೆಲ್ಲ ಕದ್ದು, ಒಮ್ಮೆ ಸಿಕ್ಕಿ ಬಿದ್ದು, ಬಿತ್ತು ನಾಲ್ಕು ಗುದ್ದು. ಹೌದು, ಈ ಮುದ್ದು ಕಂದಮ್ಮಗಳ ಮಾತಿಗೆ ಪೆದ್ದು ಪೆದ್ದಾಗಿ ಕುಳಿತಿದ್ದೇನೆ ನಾನು, ನಿಮ್ಮಣ್ಣ ಸುಬ್ಬಣ್ಣ. ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? 8073829233 ಈ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತಾಡುವ ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಯಾರು ಕೊಡ್ತಾ ಇದ್ದಾರೆ ಗೊತ್ತ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ಕಂಟ್ರೋಲರ್ ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು. ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮನಸ್ಸು ಬಿಚ್ಚಿ ಬಾಯಿ ತುಂಬ ಪ್ರೀತಿಯಿಂದ ಎರಡು ಮಾತಾಡಿ ಕಾಂಬ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತೇಳಿ ಕಾಂಬಂಗರೇ? ಹಲೋ.
6: ಹಲೋ,
1: ಯಾರಿದು?
6: ಅನನ್ಯ ಗಾಣಿಗ, ಕಟ್ಬಾಲ್ತೂರ್.
1: ಕಟ್ಬಾಲ್ತೂರಿಂದ ಅನನ್ಯ ಗಾಣಿಗ. ಅನನ್ಯ, ನಿನ್ಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
6: ಹಾ, ತುಂಬಾ ಇಷ್ಟ.
1: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಇತ್ತಾ?
6: ಹಾ.
1: ಈಗ ನೀನು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ಬೇಕ, ಹಾಗೆ ಮಧ್ಯೆ ಒಂದಿಷ್ಟು ಮಾತುಕತೆ ಮಾಡು ಆಯ್ತಾ? ಅನ್ನ, ನಿನಗೆ ಈಗ ಓದುದು ಅಂತ ಹೇಳಿದ್ರೆ ತುಂಬಾ ಇಷ್ಟನಾ ಕಷ್ಟನಾ?
6: ತುಂಬಾ ಇಷ್ಟ.
1: ಹೌದಾ? ಎಷ್ಟನ ತರಗತಿಯಲ್ಲಿ ಓದ್ತಾ ಇದ್ದೀಗ?
6: ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೆ.
1: ಹೌದಾ? ಈಗ ಹಸಿರು ಕೋಲಿಗೆ ಮುತ್ತಿನ ತುರಾಯಿ.
6: ಜೋಳದ ತೆನೆ.
1: ವೆರಿ ಗುಡ್. ಊರಿಗೆಲ್ಲ ಒಂದೇ ಕಂಬಳಿ.
6: ಆಕಾಶ.
1: ಈಗ ಅನನ್ಯ ಮೊಬೈಲ್ ತುಂಬಾ ನೋಡ್ತಾಳಂತೆ, ಹೌದಾ?
6: ಇಲ್ಲ, ಮೊಬೈಲ್ ನೋಡುದಿಲ್ಲ.
1: ಹೌದಾ? ಈಗ ಪರಿಸರ ಅಂತ ಹೇಳಿದ್ರೆ ನಿಂಗೆ ಏನ್ ನೆನಪಾಗತ್ತೆ?
6: ಪರಿಸರ ಅಂದ್ರೆ ನಂಗೆ ತುಂಬಾ ಇಷ್ಟ, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವೂ ಇಷ್ಟ. ಆದ್ರೆ ಈಗ ಸ್ವಲ್ಪ ಪರಿಸರ ಮಲಿನ ಆಗ್ತಿತ್ತು, ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಬಿಸಾಕ್ತ್ರ, ಅದೆಲ್ಲ ಮಾಡುಕಾಗ. ಆ ಪ್ಲಾಸ್ಟಿಕ್ ಬಿಸಾಕೋದನ್ನೆಲ್ಲ ತಡೆಗಟ್ಟಕ್ ನಾನೊಬ್ಳ ಕೈಯಾಗಾತಿಲ್ಲ, ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದನ್ನೆಲ್ಲ ತಡೆಗಟ್ಟಕ್ ಆಗ್ತ.
1: ವೆರಿ ಗುಡ್ ಮಗು. ಯಾಕಂತ ಹೇಳಿದ್ರೆ ಒಂದ್ ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ ಆಯ್ತಾ? ನಮ್ಮಂತವ್ರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಪರಿಸರವನ್ನ ಸುಂದರವಾಗಿ ಇಡ್ಬಹುದು ಅಲ್ದಾ? ಈಗ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ.
6: ಕುಂಕುಮ.
1: ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ. ಗಾಳಿ ಆಯ್ತಾ? ಒಂಟಿ ಕಾಲಿನ ಕುಂಟ. ನಾನ್ ಯಾರು?
6: ಬುಗುರೆ.
1: ವೆರಿ ಗುಡ್ ಅನನ್ಯ. ಈಗ ಅನನ್ಯ ಫ್ರೀ ಇದ್ದವಾಗ ಎಂತ ಮಾಡ್ತೀಯಾ?
6: ನಾನು ಯಕ್ಷಗಾನ ಮಾಡ್ತೆ.
1: ಹೌದಾ? ಯಕ್ಷಗಾನ ಕಲಿತಿದ್ಯಾ?
6: ಹಾ, ನಾನು ಯಕ್ಷಗಾನದಲ್ಲಿ ತುಂಬಾ ವೇಷ ಮಾಡಿದೆ.
1: ವೆರಿ ಗುಡ್ ಅನನ್ಯ. ನಿಮ್ಗೆ ಈಗ ಯಕ್ಷಗಾನಕ್ಕೆ ಪ್ರೇರಣೆ ಯಾರ?
6: ಯಕ್ಷಗಾನಕ್ಕೆ ಪ್ರೇರಣೆ ನನ್ ಪಪ್ಪ, ಅವ್ರು ಜಗನ್ನಾಥ ಗಾಣಿಗ ಅಂತ, ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದ್ರು.
1: ಹೌದಾ? ನಿನ್ ಗುರುಗಳು ಯಾರು? ಯಕ್ಷಗಾನ ಕಲಾವಿದೆ ಆಗ್ಬೇಕಂತ ಹೇಳಿದ್ರೆ ಒಂದ್ ಗುರುಗಳು ಬೇಕಲ್ಲ, ನಿನ್ನ ಗುರುಗಳು ಯಾರ?
6: ನಂಗ್ ಮೊದಲಿಗೆ ಗುರುಗಳದ್ ನವೀನ್ ಕೋಟ, ಸಂಘದಲ್ಲಿ ಕಲ್ತದ್ ನಾನ್ ಫಸ್ಟ್. ಅವ್ರ ಇಲ್ಲಿ ಶಂಕರಪ್ಪನ್ ಕೋಡ್ಲಲ್ಲಿ ಯಕ್ಷಗಾನ ಸಂಘ ಮಾಡಿರು, ಅಲ್ಲಿ ಫಸ್ಟ್ ಕಲ್ತದ್ದು. ಕಡೆಗ್ ಶಾಲೆಗೆ ಹೋಗ್ ಶುರು ಮಾಡಿದ ಮೇಲೆ ಶಾಲೆಯಲ್ಲಿ ಪ್ರಸಾದ್ ಕುಮಾರ್ ಮುಗಿಬೆಟ್ಟು ಅಂತ ಅವ್ರಲ್ಲಿ ಕಲ್ತದ್ದು.
1: ಹೌದಾ? ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದ್ ಯಕ್ಷಗಾನದ ಜಲಕ್ ಹೇಳ್ತೀಯಾ?
6: ಹಾ, ಅಡ್ಡಿಲ್ಲ
1: ಹೇಳ್ ಮಗು.
6: ಈಗ ದೇವಿ ಮತ್ಮಿಯಲ್ಲಿ ವಿದ್ಯುನ್ಮಾಲಿ ಬಗ್ಗೆ ಹೇಳುದ. ಓಹೋಯ್, ಮೆರೆಯುತ್ತಿರುವ ಈ ಪಾತಾಳ ಲೋಕದ ಧನುಜ ಸಾಮ್ರಾಟನಾಗಿ ವಿಜೃಂಭಿಸುತ್ತಿರುವ ಈ ವಿದ್ಯುನ್ಮಾಲಿಯ ಹೆಸರನ್ನು ಕೇಳಿದರೆ ಸಮಸ್ತ ಲೋಕಗಳು ತಲ್ಲಣಿಸುತ್ತವೆ. ಎಂದಿನಂತೆ ಓಲಗ ಶಾಲೆಯನ್ನು ಬಂದು ಸೇರಿದ ಹಾಗಾಗಿದೆ. ವಿಶೇಷವೇನಾದರೂ ಇದ್ದರೆ ಸಭೆಗೆ ಬರಲಿ ನೋಡೋಣ. ಅಲ್ಲಿಗೆ ದೂತನ ಆಗಮನ. ದೂತ ಬಳಿರಿ ಶಹಬಾಸ್, ಎಂತಹ ಸುವಾರ್ತೆಯನ್ನು ಹೊತ್ತು ತಂದೆ. ಇದು ನನ್ನ ಪಾಲಿನ ಸೌಭಾಗ್ಯ ವಿಶೇಷವೇ ಸರಿ. ದೈತ್ಯ ಕುಲ ಸಾಮ್ರಾಜ್ಞಿಯಾದ ದಿದಿದೇವಿಯ ಸುಕುಮಾರಿ ಮಾಲಿನಿಯನ್ನು ವರಿಸುವುದು ನನ್ನ ಸುಕೃತ ಫಲ ಖಂಡಿತ. ಹಾಗಾಗಿ ದೈತ್ಯ ದಿಬ್ಬಣ ಸಿದ್ಧವಾಗಿದೆ, ನಡೆಯೋಣ ಶೋಣಿತದತ್ತ. ಅಲ್ಲಿಗೆ ಶೋಣಿತಾಪುರಕ್ಕೆ ಹೋಗಿ ದಿಬ್ಬಣ ಸಮಿತರಾಗಿ ಬಂದು ದಿದಿದೇವಿಯ ಸುಕುಮಾರಿ ಮಾಲಿನಿಯನ್ನು ಸಂಭ್ರಮದಿಂದ ವರಿಸಿ ಬಹುಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯದ ಫಲರೂಪವೆಂಬಂತೆಯೇ ಮಗನೋರ್ವ ಜನಿಸಿದ್ದಾನೆ. ಹುಟ್ಟಿದ ಮಗ ಮಹಿಷರೂಪಿಯಾದರೂ ಜಾಣನಾಗಿ ಬೆಳೆಯುತ್ತಿದ್ದಾನೆ. ನನ್ನ ಗುರಿ ಏನಿದ್ದರೂ ಸ್ವರ್ಗವನ್ನು ಸೆಳೆಯುವುದು. ಯಾರಲ್ಲಿ ವೀರ ಸೇನಾಪತಿಗಳು? ಹೀಗೆ ಬನ್ನಿ. ವೀರ ಸೇನಾಪತಿಗಳ ಆಗಮನ. ವೀರ ಸೇನಾಪತಿಗಳೇ, ನಮ್ಮ ಬದ್ಧ ವೈರಿಗಳಾದ ಆ ಸುರನನ್ನು ಬಗ್ಗುಬಡಿದು ದೇವ ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕೆನ್ನುವುದು ನನ್ನ ಬಹುಕಾಲದ ಹೊಂಗನಸು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ದೈತ್ಯ ಸೇನಾಬಲವನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಮುತ್ತಿಗೆ ಹಾಕೋಣ. ಸ್ವರ್ಗಕ್ಕೆ ಮುತ್ತಿಗೆ ಹಾಕುವಾಗ ದೇವೇಂದ್ರನು ಮತ್ತು ವಿದ್ಯುನ್ಮಾಲಿಯ ಮುಖ್ಯಮುಖಿ. ಎಲ್ಲಾ ದೇವೇಂದ್ರ, ಸಹಜವಾಗಿ ಹಿರಿತಾಯಿಯ ಮಕ್ಕಳಾದ ನಮಗೆ ಸಿಗಬೇಕಾದ ಸುರಗದ್ದುಗೆಯನ್ನು ಏರಿ ಮೆರೆಯುತ್ತಿರುವೆಯಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಸ್ವರ್ಗವನ್ನು ಬಿಟ್ಟು ಶರಣಾಗು. ಅಲ್ಲಿಗೆ ವಿದ್ಯುನ್ಮಾಲಿ ದೇವೇಂದ್ರನನ್ನು ಸೋಲಿಸುತ್ತಾನೆ. ಆಗ ಯಕ್ಷನೆಂಬ ರಾಕ್ಷಸ ಮೋಸದಿಂದ ಬಂದು ವಿದ್ಯುನ್ಮಾಲಿಯನ್ನು ಮರಣ ಮಾಡುತ್ತಾನೆ. ಧನ್ಯವಾದಗಳು.
1: ವೆರಿ ಗುಡ್ ಅನನ್ಯ, ತುಂಬಾ ಖುಷಿ ಆಯ್ತು. ಇದೇ ರೀತಿ ನಿನ್ನ ಯಕ್ಷಗಾನ ಕಲೆ ಮುಂದುವರಿಯಲಿ, ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡು, ಮುಂದೊಂದು ದಿನ ಕೀರ್ತಿ ಹೆಸರು ನಿಂಗೆ ಸಿಗ್ಲಿ ಅನ್ನೋದೇ ನನ್ನ ಆಶಯ. ಆಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
6: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ಚಿನ್ನರ ಚಿಲಿಪಿಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಒಗಟುಗಳನ್ನು ಬಿಡಿಸುವಂತ ಕಾರ್ಯಕ್ರಮ ಕೇಂದ್ರ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಿಮ್ಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಒಂದು ಬಹುಮಾನ ಕೂಡ ಇದೆ. ಆಯ್ತಾ, ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತೋ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಬೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಈ ಬಹುಮಾನ ಹೇಗೆ ತಗೊಳ್ಳೋದು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳೇ, ನಿಮ್ಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ಕಾಲ್ ಬರುತ್ತೆ, ಆಮೇಲೆ ಬಂದು ನಿಮ್ಮ ಬಹುಮಾನವನ್ನು ತೆಗೆದುಕೊಂಡು ಹೋಗ್ಬಹುದು. ಆಯ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಹಾಗೂ ನೆರವು ನೀಡಿದ್ದು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನು ಹೋಯ್ ಬಪ್ದ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ಟ ಅವರು ಇದ್ದಾರೆ, ಮನವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್, ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ನಾವು ಮಾತಾಡ್ತಾ ಇರ್ಬೋದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದಲ್ಲ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಶುಗರ್ ಬಗ್ಗೆ ಇಷ್ಟರಿಗೆ ಮಾತಾಡಿ ಆಯ್ತು. ಈಗ ಇನ್ನೊಂದು ಸಮಸ್ಯೆ, ಆಕ್ಚುಲಿ ಇದ್ರ ಹೆಸರು ಕೇಳಿ ಎಲ್ಲರೂ ನೋಡುತ್ತಾರೆ, ಈಗ ಸಣ್ಣ ಮಗಿನಿಂದ ದೊಡ್ಡ ಹಳಿಯರವರೆಗೂ ಈ ಸಮಸ್ಯೆ ಇದೆ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತದೊತ್ತಡ ಯಾಕೆ ಶುರುವಾಗ್ತದೆ? ಹೆಚ್ಚಿನವರಿಗೆ ಈಗ ಅದೊಂದು ಸಾಮಾನ್ಯ ಆಗಿಬಿಟ್ಟಿತ್ತಲ್ಲ ಅಂತ.
3: ಅದೇ ಸಾಮಾನ್ಯ ಆಗಿಬಿಟ್ಟಿತ್ತಂತ ಹೇಳೋದಕ್ಕಿಂತ ಗರ್ಭಿಣಿ ಸ್ತ್ರೀಯರಲ್ಲ ಅದರ ಪ್ರಮಾಣ ಕಂಡುಹಿಡಿಯುವಿಕೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹೇಗಂದ್ರೆ ಈಗ ಮದುವೆ ಆಗುವ ವಯಸ್ಸೇ ಜಾಸ್ತಿ ಆಗಿದೆ, ಗರ್ಭಿಣಿಯರೆಲ್ಲ ಸ್ವಾಭಾವಿಕವಾಗಿ ಹೆಚ್ಚಾಗಿ ಸ್ಥೂಲಕಾಯತೆ ಇದೆ, ಅಂದ್ರೆ ಬೊಜ್ಜುತನ ಇದೆ. ವಯಸ್ಸಿಗೆ ಜಾಸ್ತಿ ಆಗ್ತಿದ್ದ ಹಂಗೆ ಸ್ಥೂಲಕಾಯತೆ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ಜೀವನ ಶೈಲಿನೂ ಹಾಗೆ ಇದೆ. ಆಹಾರ ನಮ್ದು ಏನು ಫುಡ್ ನಾವು ತಕೊಳ್ತೇವೆ ಅದು, ಮತ್ತೆ ನಿಯಮಿತ ಎಕ್ಸಸೈಸ್ ಇಲ್ಲ, ಇವೆಲ್ಲರ ಜೊತೆ ಜೊತೆಗೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲಿ ಕೆಲವೊಂದಷ್ಟು ಜನರಿಗೆ ರಕ್ತದೊತ್ತಡ BP ಬರ್ತದೆ. BP ಅಂತ ಹೇಳಿದ್ರೆ ರಕ್ತದೊತ್ತಡ ಸ್ವಾಭಾವಿಕವಾಗಿ ಇರ್ಬೇಕು, ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅನ್ನೋದು ಸರಿಯಾದ ಪದ. ಆದ್ರೆ ಜನಕ್ಕೆ ನಾವು ಅಧಿಕ ರಕ್ತದೊತ್ತಡ ಅಂದ್ರೆ ಅರ್ಥವೇ ಆಗ್ತಿಲ್ಲ, ಹಂಗಾಗಿ BP ಅಂತ ಹೇಳುವ.
2: ಯಸ್
3: ಸರಿ. ಈಗ BP ಹ್ಯಾಂಗ್ ಅಂತಂದ್ರೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲೂ BP ಒಂದ್ ಸ್ವಲ್ಪ ಕಡಿಮೆನೆ ಆಗ್ತದೆ, ಮೂರ್ ತಿಂಗಳಲ್ಲಿ 3-5 ತಿಂಗಳವರೆಗೆ. ಕೆಲವರಲ್ಲಿ ಏನಂತಂದ್ರೆ 5 ತಿಂಗಳಿಗೆ ಅದೇನ್ ಸ್ವಾಭಾವಿಕ

0: ಕಡಿಮೆ ಆಗ್ಬೇಕು, ಅದಾಗುದಿಲ್ಲ. ಹಾಗೆ 6 ತಿಂಗಳ ನಂತರ, 5 ತಿಂಗಳ ನಂತರ, 20 ವಾರಗಳ ನಂತರ ಸ್ವಾಭಾವಿಕವಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಆ ತರಹದ ಸಮಸ್ಯೆ ಇರುವವರಿಗೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳುವಂತದ್ದು. ಇದು ಯಾಕೆ ಬತ್ತೋ, ಸಾಮಾನ್ಯವಾಗಿ ಮಗುವಿಗೆ ಮತ್ತೆ ತಾಯಿಗೆ ಏನು ಒಂದು ಕನೆಕ್ಷನ್ ಡೆವಲಪ್ ಆಗುತ್ತೆ, ಪ್ಲಸೆಂಟ ಅಂತ ಹೇಳ್ತೇವೆ ಈ ಕಸ ಅಂತಾರಲ್ಲ, ಆ ಕಸ ಡೆವಲಪ್ ಆಗೋದು ಚೆನ್ನಾಗಿ ಡೆವಲಪ್ ಆಗದೆ ಮಗುವಿಗೂ ತಾಯಿಗೂ ಕನೆಕ್ಷನ್ ಚೆನ್ನಾಗಿ ಆಗದೆ ಇದ್ದಾಗ ತಾಯಿಯಲ್ಲಿ ಅಧಿಕ ರಕ್ತದೊತ್ತಡ ಬತ್ತು.
1: ಓ
0: ಹೌದು, ಹ್ಯಾಂಗ ಅಂತ ಹೇಳ್ರಿ, ಈಗ ನೀವು ಚಾ ಮಾಡ್ತಾ ಇರ್ತೀರಿ ಮನೇಲಿ, ಚಾ ಸೋಸಕ್ಕೆ ಒಂದು ಸೋಸರ್ಪಣಿ ಇರತ್ತೆ,
1: ಚಾ ಗಾಳಿಸೋದು,
0: ಹೌದೌದು, ಎಲ್ಲ ಯೂಶುವಲ್.

0: ಅದ್ರಲ್ಲಿ ಹೆಂಗ್ ಸೋಸುದ್ ನೀವು ಚಾ ಸೋಸರ್ಪಣಿ ಇಲ್ಲ
1: ಕಡೆಗದೆ ಪಾನಿ ಪಂಚಿ ತನ್ ಸೋಸು
0: ಇಲ್ಲ ಇಲ್ಲ ಚಾ ಹುಯ್ದ ಮೇಲೆ ಒಂದ್ ಚಮಚು ಸಣ್ಣ ಸೈಜ್ ಲೋಟ ತಗೊಂಡು ಒತ್ತುದು
1: ಹೌದೌದು
0: ಅಲ್ಲ ಇದ್ದು ನೀರೆಲ್ಲ ಇಳಿದು ಅಲ್ಲಿ ಚಾ ಗಸಿ ಪೂರ್ಣ
1: ಅಂದ್ರೆ ಕರೆಕ್ಟ್
0: ಈ ತಾಯಿಗೆ ಮಗುವಿಗೆ ಏನ್ ಕನೆಕ್ಷನ್ ಆಗ್ಬೇಕಲ್ಲ ಅದನ್ನ ನಾವು ಸೋಸರ್ಪಣಿ ತರ ಅಂತ ಅನ್ಕೊಂಡ್ರೆ ಯಾವಾಗ ಆ ಕನೆಕ್ಷನ್ ಚೆನ್ನಾಗಿರುವುದಿಲ್ಲ ಆವಾಗ ತಾಯಿ ಮಗುವಿಗೆ ಉತ್ತಮ ರೀತಿಯಲ್ಲಿ ಕೊಡ್ಲಿಕ್ಕೆ ರಕ್ತದ ಅಂಶಗಳಿರ್ಬೋದು ಅಥವಾ ರಕ್ತದ ಪರಿಚಲನೆ ಇರ್ಬೋದು ಅದು ಕೊಡ್ಲಿಕ್ಕೆ ಪ್ರೆಷರ್ ತನ್ನ ಪ್ರೆಷರ್ನ ಜಾಸ್ತಿ ಮಾಡ್ಕೊಳ್ಳೋದು ತಾಯಿ ಆವಾಗ ಅವಳ ಸಿಸ್ಟಮ್ ಅಲ್ಲಿ ಅದು ಅಧಿಕ ರಕ್ತದೊತ್ತಡ ಆಗಿ ನಮಗ್ ಕಾಣಿಸ್ತದೆ ಅದರಲ್ಲೇ ಸಾಕಷ್ಟು ಮಗುವಿಗಾಗ್ಲಿ ತಾಯಿಗಾಗ್ಲಿ ಸಮಸ್ಯೆಗಳು ಇರ್ತದೆ ಅಧಿಕ ರಕ್ತದ ಒತ್ತಡವನ್ನು ಬಹಳ ಬೇಗ ಅದು ಇದ್ದಾಗ ಬಂದ ತಕ್ಷಣ ಅದನ್ನ ಹುಡುಕುದು ಮತ್ತೆ ಬರದೇ ಇದ್ದಂಗ ಅದನ್ನ ತಡೆಯೋದು ಬಂದದ್ದು ಗೊತ್ತಾಗಿದೆ ಅಂತ ಆದ್ಮೇಲೆ ಅದಕ್ಕೆ ನಿಯಮಿತವಾದ ತಪಾಸಣೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂತದ್ದು ಅದರಿಂದ ಮುಂದಾಗಬಹುದಾದಂತಹ ಸಮಸ್ಯೆಗಳನ್ನ ರೆಗ್ಯುಲರ್ ಆಗಿ ಹುಡುಕುವಂತಹದ್ದು ಮಾಡಿದಾಗ ಉತ್ತಮ ತಾಯಿ ಮತ್ತೆ ಮಗುವಿನ ಜನನ ಆಗ್ತದೆ.
1: ಸೊ ಬಿಪಿಗೆ ಕಾರಣ ಎಂತಂತ ಇವತ್ತು ಗೊತ್ತಾಯ್ತು ಮಾರ್ರೆ. ಅದು ಹೆಚ್ಚಾಗಿ ಕೆಲವರಿಗೆ ಬಿಪಿ ಇದು ಹೆಚ್ಚಾಗುದು ಇದು ಗರ್ಭಾವಸ್ಥೆಯಲ್ಲೇ ಅಥವಾ ಮೊದ್ಲೇ ಅವ್ರಿಗೆ ಇದ್ದದ್ದು ಕಡೆಗೆ ಜಾಸ್ತಿ?
0: ಈಗ ಶುಗರ್ ಅಲ್ಲಿ ಇದ್ದಂಗೆ ಈಗಲೂ ಇತ್ತು. ಈಗ ಒಂದ್ 38 ವರ್ಷದ ಹೆಂಗಸು ಗರ್ಭಿಣಿ ಆಯ್ತು ಅಂತ ಅನ್ಕೊಳ್ಳಿ, ಅವರಿಗೆ ಫಸ್ಟ್ 3 ತಿಂಗಳಲ್ಲಿ ಚೆಕಪ್ ಮಾಡೋತ್ತಿಗೆ ಬಿಪಿ 160, 100, 150 ಇತ್ತಂದ್ರೆ ಅವ್ರಿಗೆ ನಾವು ಕ್ರಾನಿಕ್ ಹೈಪರ್ ಟೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಅವ್ರ ಗರ್ಭಿಣಿ ಆಗೋ ಮುಂಚೆನೆ ಅವ್ರದ್ ಬಿಪಿ ಅಷ್ಟೇ ಇದ್ದದ್ದ, ಗರ್ಭಿಣಿ ಯಾರ್ಕೊಳ್ ಟೆಸ್ಟ್ ಬಂದಿರ ಹಂಗಾಗಿ ಗೊತ್ತಾಯ್ತು ಅಷ್ಟೇ. ಹಂಗೆ ಅದು ಬೇರೆ ತರ, ಅದಕ್ ಕಾರಣಗಳೇ ಬೇರೆ. ಅದು ಸ್ವಾಭಾವಿಕವಾಗಿ ವಯೋಸಹಜವಾಗಿ ಈಗ ಏನ್ ಬರ್ತಾ ಇದೆ ಅಲ್ಲ ಬಿಪಿ, ಸಣ್ಣ ವಯಸ್ಸದವರಿಗೂ ಬರ್ತಿತ್ತು, ಈಗ 30 ಮೇಲೆ ಯಾರಿಗೂ ಬರ್ಬೋದು ಬಿಪಿ, ಹಂಗಾಗ್ಬಿಟ್ಟಿದ್ದು ಈಗಿನ ಕಾಲಮಾನ ಆ ತರದ್ದು. ಈ ಗರ್ಭಿಣಿಯಲ್ಲಿ ಸಾಮಾನ್ಯವಾಗಿ 5 ತಿಂಗಳು ಅಂದ್ರೆ 20 ವಾರಗಳ ನಂತರ ಏನ ಅಧಿಕ ರಕ್ತದೊತ್ತಡ ಪ್ರಕರಣಗಳು ಬರ್ತವೆ ಅವು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಕಸದ ಸಮಸ್ಯೆ ಅಥವಾ ಮಗುವಿನ ತಾಯಿಯ ಏನ್ ಕನೆಕ್ಷನ್ ಇದೆ ಅದರಲ್ಲಿರೋ ಸಮಸ್ಯೆಗಳಿಂದ ತಾಯಿಯ ರಕ್ತದೊತ್ತಡ ಜಾಸ್ತಿ ಆಗಿ ಆಗುವಂತ ಸಮಸ್ಯೆಗಳೇ ಇದು
1: ಇದೆ ಅಂತ ಹೇಳ್ತೀರಿ ನೀವು. ಇದಕ್ಕೆ ಟ್ರೀಟ್ಮೆಂಟ್ ಎಂತ ಇದೆ ಡಾಕ್ಟ್ರೆ, ಚಿಕಿತ್ಸೆ ಎಂತೆಲ್ಲ ಇದೆ ಅಂತ?
0: ಚಿಕಿತ್ಸೆ ಅಂತ ಅಂತಂದ್ರೆ, ಒಂದು ತಾಯಿಯ ಬಿಪಿ ಜಾಸ್ತಿ ಆಗ್ತಿರೋದು ಮಗುವಿಗೆ ಒಳ್ಳೆ ರೀತಿಯಲ್ಲಿ
1: ಹೋಗ್ತಿದೆ ಅಂತ,
0: ಹೋಗ್ಬೇಕು ಅನ್ನೋ ಉದ್ದೇಶದಿಂದ
1: ಹೋಗ್ಬೇಕು ಅಂತ.
0: ನಾವು ತಾಯಿಗೆ ಬಿಪಿಯನ್ನು ಒಂದು ನಿಯಮಿತ ಹಂತದಲ್ಲಿ ಕಂಟ್ರೋಲ್ ಇಡ್ಲಿಕ್ಕೆ ಬಿಪಿ ಮಾತ್ರೆಗಳು ಅದು ಪ್ರೆಗ್ನೆನ್ಸಿಲ್ ಕೊಡುವಂತಹದ್ದೇ ಕೆಲವೊದಿದೆ ಅವುಗಳನ್ನು ಕೊಡ್ತೇವೆ. ಮತ್ತೆ ಮಗುವಿನ ಬೆಳವಣಿಗೆಗಳನ್ನ ಮಾನಿಟರಿಂಗ್ ಮಾಡ್ತೇವೆ, ಯಾಕಂದ್ರೆ ಸಮಸ್ಯೆ ಇರುವುದೇ ಪ್ಲಸೆಂಟದಲ್ಲಿ ಮೂಲ ಸಮಸ್ಯೆಯ ಮೂಲ. ಸೊ ಹಾಗಾಗಿ ಮಗು ಸಣ್ಣದು ಹುಟ್ಟುದು, ಮಗುವಿನ ಸುತ್ತ ನೀರು ಕಡಿಮೆ ಆಗುದು, ಅವಧಿ ಪೂರ್ವವಾಗಿ ಮಗುಗೆ ಸಮಸ್ಯೆಗಳಾಗುದು, ಈ ತರದ ಸಂಭವನೀಯತೆಗಳು ಬಿಪಿ ಇರುವ ತಾಯಲ್ಲ ಜಾಸ್ತಿ. ಹಾಗಾಗಿ ಅವುಗಳನ್ನ ಫ್ರೀಕ್ವೆಂಟ್ ಆಗಿ ಮಾನಿಟರ್ ಮಾಡಿ, ನೀವು ಕೇಳಿರ್ಬೋದು ಮಗು ರಕ್ತ ಪರಿಚಲನೆ, ಫೀಟಲ್ ಡಾಪ್ಲರ್, ಡಾಪ್ಲರ್ ಮಾಡೋಕೆ 3 ದಿವಸಕ್ಕೆ ಕರಿತಿದ್ರ, ವಾರಕ್ಕೊಂದ್ಸತಿ ಕರಿತಿದ್ರ, ಹಿಂಗೆ ಅಲ್ವಾ. ಆ ತರದ ಸಮಸ್ಯೆಗಳಲ್ಲಿ ಈ ಅಧಿಕ ರಕ್ತದೊತ್ತಡ ಇರೋದು. ನಾವು ಹೇಗಂದ್ರೆ ತಾಯಿ ಮತ್ತೆ ಮಗು ಇಬ್ಬರ ಆರೋಗ್ಯವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಯಾವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ಹೆರಿಗೆ ಮಾಡಿಸ್ಬೇಕು. ಸಾಮಾನ್ಯವಾಗಿ ತುಂಬಾ ಬೇಗನೂ ಆಗ್ಬೋದು, 32 ವಾರದಿಂದ 37 ವಾರದೊಳಗೆ ಸಾಮಾನ್ಯವಾಗಿ ಹೆರಿಗೆ ಆಗ್ತದೆ ಅಧಿಕ ರಕ್ತದೊತ್ತಡ ಇರುವವರಿಗೆ.
1: ಹೆರಿಗೆ ಅದು ಹೆಚ್ಚಾಗಿ ಸಿಸೇರಿಯನ್
0: ಹಾಗೇನಿಲ್ಲ,
1: ನಾರ್ಮಲ್.
0: ಅದೇ ಆವಾಗ್ಲೇ ಹೇಳದಂಗೆ ಬರೀ ನಮ್ಮ ಬಿಪಿ ಇದೆ, ಇವರಿಗೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅಂದ ಮಾತ್ರಕ್ಕೆ ಎಲ್ಲದೂ ಸಿಸೇರಿಯನ್ ಆಗ್ಬೇಕು ಅಥವಾ ಎಲ್ಲ ನಾರ್ಮಲ್ ಆಗ್ಬೇಕು ಅನ್ನುವಂಥದ್ದಲ್ಲ. ಅದ್ರ ಜೊತೆ ಬೇರೆ, ಈಗ ಮಗು ಸುತ್ತ ನೀರೇ ಇಲ್ಲ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ನೀರಂತ, ಆ ಸಂಭವನೀಯತೆಗಳಲ್ಲಿ ಸಹಜ ಹೆರಿಗೆ ಬಹಳ ರಿಸ್ಕ್ ಇರ್ತದೆ. ಆ ತರದಲ್ಲಿ ಮಗುವಿನ ಜೀವ ಉಳಿಸುವ ದೃಷ್ಟಿಕೋನದಲ್ಲಿ ಸಿಸೇರಿಯನ್ ಬೇಕಾಗ್ತದೆ. ಅಥವಾ ತಾಯಿಗೆ ಬಿಪಿ ತುಂಬಾ ಜಾಸ್ತಿಯಾಗಿ ಫಿಟ್ಸ್ ಎಲ್ಲ ಬಂದು ಕೋಮಾ ಹೋಗ್ತಾರೆ, ಆವಾಗ ಸಿಸೇರಿಯನ್ ಮಾಡ್ಬೇಕಾಗತ್ತೆ. ಹಾಗೆ ಅದು ಆ ಘಟನೆ ಅಥವಾ ಆ ಹಂತದಲ್ಲಿ ಯಾವ ತರ ನಿರ್ಧಾರ ಆಗುತ್ತೋ ಆತರ
1: ಹೋಗುತ್ತೆ. ಹೌದು ಸರಿ. ಈಗ ಬಿಪಿ ಬಗ್ಗೆ ತಿಳ್ಕೊಂಡ್ವಿ, ಇದನ್ನ ತಡಿಬೇಕು ಅಂದ್ರೆ ಯಾವ ತರ ಎಕ್ಸಸೈಸ್ ಎಂತೆಲ್ಲ ಮಾಡ್ಕೋದ್, ಪಥ್ಯ ಗಿತ್ಯ ಅದೆಲ್ಲ ಎಂತ ಇಲ್ಲ ಅದಕ್ಕೆ ಹೆಂಗೆ?
0: ಕೆಲವೊಂದಷ್ಟು ಉಪಕ್ರಮಗಳಿದೆ ಅಂದ್ರೆ ಬಿಪಿ ಬರಬಹುದಾದಂತಹ ಮಹಿಳೆಯರಿಗೆ ನಾವು ಒಂದು ಕೆಲವೊಂದು ಟೆಸ್ಟ್ ಮಾಡಿ ಈ ಕಸದ ಬೆಳವಣಿಗೆ ಹಂತದಲ್ಲೇ ಅದು ಸರಿಯಾಗಿ ಬೆಳವಣಿಗೆ ಆಗಿದ್ರೆ ತಾಯಿಯಲ್ಲಿ ಬಿಪಿ ಬರುವ ಸಾಧ್ಯತೆ ಕಡಿಮೆ, ಮಗುವಿನ ಸಣ್ಣ ಆಕಾರ ಆಗುವಂತದ್ದು ಅಥವಾ ಐಯುಜಿಆರ್ ಆಗುವಂತ ಸಂಭವನೀಯತೆಗಳು ಕಡಿಮೆ ಆಗ್ತದೆ. ಅದು ವೈದ್ಯರಲ್ಲಿ ತಪಾಸಣೆಗೆ ಹೋಗಿ ಅವರು ಅದನ್ನ ಅಡ್ವೈಸ್ ಅನ್ನು ಸಾಮಾನ್ಯವಾಗಿ 3 ತಿಂಗಳಿಂದ 4 ತಿಂಗಳ ಒಳಗಡೆ ಕೊಡ್ತಾರೆ.
1: ಒಂಚೂರು ಫಾಲೋ ಮಾಡಕ್ಕೆ ಅಡ್ವೈಸ್. ಈಗ ಬಿಪಿ ಬಗ್ಗೆ ಆಯ್ತು, ಇನ್ನೊಂದು ಸಮಸ್ಯೆ ಇತ್ತು ಮಾರ, ಹೆಚ್ಚಾಗಿ ಪ್ರೆಗ್ನೆಂಟ್ ವುಮೆನ್ಗೆ.

0: ಇದು ಟೆಸ್ಟ್ ಮಾಡ್ತಾರ, ಇದು ಕೂಡ ಮುಖ್ಯ. ಅದೆಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ್ದೆಲ್ಲ ಸಮಸ್ಯೆಗಳು ಕಾಯಿಲೆಗಳು ಕಾಣಿಸ್ಕೊಂತ ಅದಕ್ಕೆ ಅಂತ ಮಾಡ್ಕೊಂಬುದ್ರ ಬಗ್ಗೆ ಮಾತಾಡ್ತಾ ಇತ್ತು, ಶುಗರ್ ಬಗ್ಗೆ ಮಾತಾಡ್ತು, ಬಿಪಿ ಬಗ್ಗೆ ಮಾತಾಡ್ತು. ಈಗ ಇನ್ನೊಂದು, ಹೆಚ್ಚಾಗಿ ಪ್ರೆಗ್ನೆಂಟ್ ಆದವ್ರಿಗೆ ಇದು ಒಂದು ಟೆಸ್ಟ್ ಮಾಡ್ತಾರೆ. ಹೆಚ್ಚಿನ ಸಲ ಈ ಪ್ರೆಗ್ನೆಂಟ್ ವಿಮೆನ್ ಗಳಿಗೆ ಇದೊಂದು ಕಾಯಿಲೆ ಇತ್ತಂತ ಗೊತ್ತಾಯ್ತು ಈ ಗರ್ಭಾವಸ್ಥೆಯಲ್ಲೇ. ಅದ್ಯಾವ್ದಕ್ಕೆ ಅಂದ್ರೆ ಥೈರಾಯ್ಡ್. ಇದ್ರ ಬಗ್ಗೆ ಡಾಕ್ಟರ್ ಒಂಚೂರು ಹೇಳಿ.
1: ಅದೇ ಥೈರಾಯ್ಡ್ ಅಂತಂದ್ರೆ, ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಕುತ್ತಿಗೆ ಭಾಗದಲ್ಲಿ ಇರ್ತದೆ. ಅದು ಸ್ರವಿಸುವಂತಹ ಹಾರ್ಮೋನಿನ ವ್ಯತ್ಯಾಸಗಳಲ್ಲಿ ನಾವು ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಉತ್ಪತ್ತಿ ಆಗ್ತಿದೆ ಅನ್ನುವಂಥದ್ದು ಹೇಳ್ತೇವೆ. ಗರ್ಭಿಣಿ ಸ್ತ್ರೀಯರಲ್ಲಿ ಅದರ ಮಹತ್ವ ಏನಂತಂದ್ರೆ, ಮಗುವಿನ ನರಮಂಡಲದ ಬೆಳವಣಿಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ತಾಯಿಯ ಥೈರಾಯ್ಡ್ ಹಾರ್ಮೋನಿನ ಅಂಶ ಉತ್ತಮ ರೀತಿಯಲ್ಲಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಥೈರಾಯ್ಡ್ ಪರೀಕ್ಷೆ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ. ಸರ್ಕಾರಿ ವ್ಯವಸ್ಥೆಯಲ್ಲೂ ತಾಲೂಕು ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ MOU ಅಂತ ಮಾಡಿಕೊಂಡು ಪ್ರೈವೇಟ್ ಲ್ಯಾಬಿಗೆ ಸ್ಯಾಂಪಲ್ ಕಳಿಸಿ ರಿಪೋರ್ಟ್ ಅವೈಲೇಬಲ್ ಮಾಡ್ತಾರೆ. ಸೊ ಥೈರಾಯ್ಡಿನ ಒಂದು ಏನಂತಂದ್ರೆ, ಉತ್ಪತ್ತಿ ಜಾಸ್ತಿ ಆದರೂ ಒಳ್ಳೇದಲ್ಲ, ಕಡಿಮೆ ಆದರೂ ಒಳ್ಳೇದಲ್ಲ. ಕಡಿಮೆ ಆಗೋದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತೇವೆ. ಈ ಹೈಪೋಥೈರಾಯ್ಡ್ ಅನ್ನೋ ಪ್ರಕರಣಗಳು ಈಗಿನ ಕಾಲಮಾನದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಒಂದು, ನಮ್ಮ ಏನು ನಾವು ಹಾಕ್ಕೊಂಡಿರುವಂಥ ಒಂದು ಕಟ್ಟುಪಾಡುಗಳು ಸ್ಟ್ರಿಕ್ಟ್ ಆಗಿರಬಹುದು. ಅಂದರೆ ನಾವು ಕೆಲವೊಂದು ಗರ್ಭಿಣಿಯರಲ್ಲೂ ಥೈರಾಯ್ಡ್ ಒಳ್ಳೆ ರೀತಿಯಲ್ಲಿ ಉತ್ಪತ್ತಿ ಆಗಲಿ ಅನ್ನುವ ದೃಷ್ಟಿಯಲ್ಲೇ ಇರ್ತೇವೆ. ಒಂದು ಚೂರ ವ್ಯತ್ಯಾಸ ಆದರೂ ಥೈರಾಯ್ಡ್ ಹಾರ್ಮೋನ್ ನೀವು ತಗೊಳ್ಳಿ ಅಂತ ಹೇಳುವಂಥ ಒಂದು ಆಲೋಚನೆ ಇದೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಹೌದು, ಮಗುವಿನ ಬೆಳವಣಿಗೆಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಅದು ಉತ್ತಮ. ಇನ್ನೊಂದು, ಸಮಾಜದಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವವರ ಸಂಖ್ಯೆ ಜಾಸ್ತಿ ಥರ ಕಾಣಿಸ್ತದೆ, ಆಯ್ತಾ. ಅದು ಏನಂತಂದ್ರೆ, ಗರ್ಭಿಣಿಯಲ್ಲಿ ಈಗ ಥೈರಾಯ್ಡಿನ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸಿದ ತಕ್ಷಣ ಅದು ಅವರಿಗೆ ಏನೋ ಮುಂಚಿಂದ ಇರುವಂತಹದ್ದು ಅಥವಾ ಥೈರಾಯ್ಡಿನ ಏನೋ ಅನುವಂಶೀಯ ಕಾಯಿಲೆಯೋ ಆ ತರ ಅಲ್ಲ. ಆ ಅನುವಂಶೀಯ ಕಾಯಿಲೆ ಹೌದಾ ಅಲ್ಲ ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳಿದೆ. ಅತಿ ಕಡಿಮೆ ವ್ಯತ್ಯಾಸಗಳೆಲ್ಲ ಇದ್ರೆ ನಾವು ಅವುಗಳನ್ನ ಮಾಡಕ್ ಸಹ ಹೋಗುದಿಲ್ಲ. ಸೊ ಆ ಮಗುವಿನ ಬೆಳವಣಿಗೆಗೆ ಏನ್ ಬೇಕು, ಒಂದ್ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಬೇಕಾದ್ರೆ ಅವುಗಳನ್ನ ಕೊಡ್ತೇವೆ. ಸಾಮಾನ್ಯವಾಗಿ ಅತಿ ಹೆಚ್ಚು ವ್ಯತ್ಯಾಸಗಳ ಇದ್ರೆ ಥೈರಾಯ್ಡ್ ಉತ್ಪತ್ತಿಯಲ್ಲಿ, ಒಬ್ಬ ಮಹಿಳೆ ಗರ್ಭಿಣಿ ಆಗೋದ್ರಲ್ಲೇ ಅವ್ರಿಗೆ ಸಮಸ್ಯೆ ಆಗ್ತದೆ, ಅಂದ್ರೆ ಸಂತಾನೋತ್ಪತ್ತಿಗೆ ತೊಂದರೆ ಇರ್ತದೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಯ್ಡ್ ವ್ಯತ್ಯಾಸ ಇದ್ರೆ. ಅವುಗಳು ಗರ್ಭಾವಸ್ಥೆಗೆ ಬರುವ ಮೊದಲೇ ಗೊತ್ತಾಗಿರ್ತದೆ. ಏನಾದರೂ ಸಣ್ಣ ಪುಟ್ಟದ ವ್ಯತ್ಯಾಸಗಳಿದ್ರೆ ಗರ್ಭಿಣಿಯಲ್ಲಿ ಗೊತ್ತಾಗ್ತದೆ. ಇನ್ನೊಂದು, ಥೈರಾಯ್ಡ್ ಸಮಸ್ಯೆ ತುಂಬಾ ಜಾಸ್ತಿ ಇರುವಲ್ಲಿ ಪದೇ ಪದೇ ಗರ್ಭಪಾತ ಅಥವಾ 3 ತಿಂಗಳಲ್ಲಿ ಮಗುವಿನ ವ್ಯತ್ಯಾಸಗಳು ಅಥವಾ ಗರ್ಭಾವಸ್ಥೆಯಲ್ಲೇ ಥೈರಾಯ್ಡ್ ಸಮಸ್ಯೆ ಇದ್ರೆ ಮಗುವಿನ ಗ್ರೋತ್ ಸ್ವಲ್ಪ ಕಡಿಮೆ ಆಗೋದು ಅಥವಾ ಅವಧಿ ಪೂರ್ವ ಹೆರಿಗೆ, ಹೆರಿಗೆ ಆದ ನಂತರ ಮಗುವಿನಲ್ಲಿ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಕಾಣಿಸುವಂತಹದ್ದೆಲ್ಲ ಇರ್ತದೆ. ಒಟ್ಟಾರೆಯಾಗಿ ಥೈರಾಯ್ಡ್ ಪರೀಕ್ಷೆ ಮಾಡುವಂತಹದ್ದು ಗರ್ಭಿಣಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಸರ್ಕಾರಿ ಏನು ನಮ್ಮ ಗೈಡ್ಲೈನ್ಸ್ ಇದೆ ಅದರಲ್ಲಿ ಇನ್ನೂ ಕಂಪಲ್ಸರಿ ಅಂತ ಮಾಡಿಲ್ಲ. ಆದರೆ ಈಗಿನ ಕಾಲಮಾನಕ್ಕೆ, ಈಗಲಿನ ವ್ಯವಸ್ಥೆಗೆ ಪ್ರತಿಯೊಬ್ಬ ಮಹಿಳೆಯು ಥೈರಾಯ್ಡ್ ಪರೀಕ್ಷೆ ಒಮ್ಮೆ ಆದರೂ ಗರ್ಭಾವಸ್ಥೆಯಲ್ಲಿ ಮಾಡಿಕೊಳ್ಳೋದು ಉತ್ತಮ. ಅದು ಏನಾದರೂ ವ್ಯತ್ಯಾಸ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಅವರು ಅದಕ್ಕೆ ಏನು ಮಾಡಬೇಕು ಉಪಕ್ರಮಗಳು ಹೇಳ್ತಾರೆ. ಮತ್ತೆ ಕೆಲವೊಂದಕ್ಕೆ ನಾವು ವ್ಯತ್ಯಾಸಗಳಿಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಡೈರೆಕ್ಟ್ ಹಾಕೋದಿಲ್ಲ, ಅಂದರೆ 3 ತಿಂಗಳು ಬಿಟ್ಟು ಮತ್ತೆ ಮಾಡಿ ಕಾಂಬ ಹಿಂಗೆಲ್ಲ ಹೇಳೋದು ಇರುತ್ತೆ. ಸೊ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಸಮಾಧಾನ ಹುಡ್ಕೊಳ್ಬೇಕು.
0: ಈ ಥೈರಾಯ್ಡ್ ಕೂಡ ಹೆರಿಗೆ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತ ಕೆಲವರಿಗೆ ಆಗ್ತಮ್ರು ಹೌದಾ?
1: ಅದೇ, ಸಾಮಾನ್ಯವಾಗಿ ಅತಿ ಹೆಚ್ಚಿನ ಹಾರ್ಮೋನ್ ಅಂಶ ಯಾರಿಗೆ ಬೇಕಾಗ್ತದೆ, ಈಗ ಕೆಲವರಿಗೆಲ್ಲ 125 MCG ಅಂದ್ರೆ ಮೈಕ್ರೋಗ್ರಾಮ್ಸ್, 100 micrograms ಡಬ್ಬಿ ಮಾತ್ರೆ ಅಂತ ಹೇಳೋದು ನಾವು, ಥೈರಾಯ್ಡ್ ಡಬ್ಬದಲ್ಲೇ ಪ್ಯಾಕೆಟ್ ಅಲ್ಲ. ಅದು ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೆ ಬೇಕಾಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಮಾತ್ರೆ, ಅವರಿಗೆ ಡೆಲಿವರಿ ಆದ್ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಬಹುದು. ಅದನ್ನ ಕಡಾಖಂಡಿತವಾಗಿ ಹೇಳಲಿಕ್ಕೂ ಆಗುವಂತದ್ದಲ್ಲ. ಸಾಮಾನ್ಯವಾಗಿ ನಿಯಮಿತ ಮಟ್ಟದವರೆಗೆ ಯಾರೇ ಎಷ್ಟೇ ಥೈರಾಯ್ಡ್ ಮಾತ್ರೆಗಳು ತಕೊಳ್ತಾ ಇದ್ರು, ನಾವು ಹೆರಿಗೆ ನಂತರ ಅದನ್ನು ಸ್ವಲ್ಪ ನಿಲ್ಲಿಸಿ ಒಂದು 6 ವಾರ ಇಲ್ಲ 2 ತಿಂಗಳ ನಂತರ ಪುನಃ ಥೈರಾಯ್ಡ್ ಪರೀಕ್ಷೆ ಮಾಡಿ ಅದರಲ್ಲಿ ವ್ಯತ್ಯಾಸಗಳಿದ್ರೆ ಸಾಮಾನ್ಯವಾಗಿ ಪುನಃ ನೀಡ್ತೇವೆ, ಇಲ್ಲ ಅಂದ್ರೆಲ್ಲ ಕೊಡೋಕೆ ಹೋಗ್ತಿಲ್ಲ.
0: ಆದ್ರೆ ಹೆರಿಗೆ ಆದ್ಮೇಲೆ ಒಂದ್ಸಲ ಟೆಸ್ಟ್ ಮಾಡ್ಕೊಂಡು.
1: ಹೌದು, ಮಾಡ್ಕೊಳ್ಳೋದು ಉತ್ತಮ. ಗರ್ಭಿಣಿಯಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದವರು ಹೆರಿಗೆ ನಂತರ ಅದನ್ನ ನಿಲ್ಲಿಸಿದ್ರು ನಿಯಮಿತವಾಗಿ ಒಂದು ತಪಾಸಣೆ ಮಾಡ್ಕೊಳ್ಳೋದು ಉತ್ತಮ. ಅದರಲ್ಲೂ ಗರ್ಭಿಣಿಯಲ್ಲಿ ಈಗ ಥೈರಾಯ್ಡ್ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇತ್ತು, ಹಾರ್ಮೋನ್ ಟೆಸ್ಟ್ಗಳ ಜೊತೆಗೆ ಕೆಲವೊಂದು ಅನುವಂಶೀಯವಾಗಿ ತೊಂದರೆಗಳಿಂದ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರೋದಾ ಅಂತೆಲ್ಲ ಟೆಸ್ಟ್ ಮಾಡ್ತಾರೆ. ಅದರಲ್ಲೆಲ್ಲ ಅದು ಹೌದು ಅಂತ ಆದ್ರೆ ಅವ್ರು ನಿಯಮಿತ ತಪಾಸಣೆ ಮಾಡ್ಕೊಳ್ಬೇಕು.
0: ಓಕೆ, ಸೊ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವ ಮುಖ್ಯ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಹಂಗಿಂದೆ ಇತ್ತ, ಇದನ್ನ ಮಾತಾಡಕ್ಕೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ದೈಹಿಕ ಆರೋಗ್ಯದ ಸಮಸ್ಯೆಗಳು ಬರ್ತದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಆನಂತರ ಬಿಪಿ ಬಗ್ಗೆ ಮಾತಾಡಿದ್ವಿ, ಆನಂತರ ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಮುಂದಿನ ಕಾಯಿಲೆ ಯಾವುದಕ್ಕೆ ಅಂದ್ರೆ ಹೆಚ್ಚಾಗಿ ಕಾಡುವಂತದ್ದಿದು ರಕ್ತಹೀನತೆ. ಈ ರಕ್ತಹೀನತೆ ಎಂತ ಗರ್ಭಿಣಿ ಮಹಿಳೆಯರಲ್ಲೇ ಜಾಸ್ತಿ ಡಾಕ್ಟ್ರೆ?
1: ರಕ್ತಹೀನತೆ ಫಸ್ಟ್, ರಕ್ತಹೀನತೆ ಅಂದ್ರೆ ಎಂತ ಅಂತ ಹೇಳುವ ನಮ್ಮ ಕೇಳುಗರಿಗೆಲ್ಲ.
0: ಆಯ್ತು,
1: ರಕ್ತಹೀನತೆ ಅಂದ್ರೆ ರಕ್ತದಲ್ಲಿ ಏನು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಅದನ್ನ ರಕ್ತಹೀನತೆ ಅಂತ ಹೇಳ್ತೇವೆ. ಹಿಮೋಗ್ಲೋಬಿನ್ ಯಾಕೆ ಬಹಳ ಪ್ರಾಮುಖ್ಯತೆ ಹೊಂದುತ್ತಂದ್ರೆ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಇರುವ ಆಕ್ಸಿಜನ್ ನ ಸಪ್ಲೈ ಮಾಡುದೇ ಹಿಮೋಗ್ಲೋಬಿನ್ ಅಂಶ. ಅವುಗಳು ಯಾಕೆ, ನಿಮ್ ಪ್ರಶ್ನೆ ಏನಿದ್ದ, ಗರ್ಭಿಣಿಯರಲ್ಲೇ ಯಾಕೆ ರಕ್ತಹೀನತೆ? ಸುಮ್ಮನೆ ಯಾಕಂದ್ರೆ ಗರ್ಭಿಣಿಯರ್ ಬಂದ್ಮೇಲೆ ಗೊತ್ತಾಗ್ದವ್ರಿ, ನಾವು ಸರ್ಕಾರಿ ಆಸ್ಪತ್ರೆ ಪ್ರತಿ ಗರ್ಭಿಣಿಗೂ ಪ್ರತಿ ಸತಿ ಟೆಸ್ಟ್ ಬಂದಲ್ಲೂ HB ಮಾಡ ಹಿಮೋಗ್ಲೋಬಿನ್ ಮಾಡ್ತಾ ಇರತ್ ಚೆಕಪ್, ಆ ಗಳಿಕೆ ರಕ್ತ ಕಮ್ಮಿ ಇತ್ತಂದ್ ಗೊತ್ತಾತ್. ವಿನಃ ಗರ್ಭಿಣಿಯಲ್ಲಿ ಮಾತ್ರ ಇರೋದಂತಲ್ಲ, ಆ ಮಹಿಳೆಗೆ ಮುಂಚೆ ಅವರದ್ದ ಏನ ದೇಹದಲ್ಲಿಯೇ ರಕ್ತದ ಕೊರತೆಗಳಿದ್ದು ಅವ್ರು ಗರ್ಭಿಣಿ ಆದಾಗ ಕೆಲವೊಂದ್ಸತಿ ಅವರದ್ದು ರಕ್ತಹೀನತೆ ಕಣ್ಣಿಗೆ ಕಾಣಿಸ್ತದೆ. ಇನ್ನೊಂದು, ನೀವು ಹೇಳದಂಗೆ ಗರ್ಭಿಣಿಯಲ್ಲಿ 2 ಜೀವನ ಒಂದು ಜೀವ ಆಗಿರ್ತದೆ ಅಲ್ವಾ?
0: ಹೌದು,
1: ಒಂದು ತಾಯಿ ಇನ್ನೊಂದು ಹೊಟ್ಟೆಯಲ್ಲಿ ಬೆಳೀತಿರುವಂತಹ ಮಗು, ಬೆಳೀತಿರುವಂತಹ ಮಗುಗೂ ಕಬ್ಬಿಣಾಂಶದ ಅವಶ್ಯಕತೆ ಇರ್ತದೆ. ಅದ್ರ ದೇಹದಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ, ತಾಯಿಯಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ. ಯಾರಿಗೆ ಅವರ ಕೊಬ್ಬಿಣಾಂಶ ಅಥವಾ ವಿಟಮಿನ್ ಅಂಶ ದೇಹದಲ್ಲಿ ಕಡಿಮೆ ಇರ್ತದೆ ಅವರಿಗೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಾಣಿಸ್ತದೆ. ಯಾಕಂದ್ರೆ ಸ್ಟೋರೇಜ್ ಈಗ ಫ್ಯಾಕ್ಟ್ರಿ ಇರುತ್ತನ್ ಕಣಿ, ರಾ ಮೆಟೀರಿಯಲ್ಸ್ ಕಡಿಮೆ ಇದ್ರೆ ಪ್ರಾಡಕ್ಟ್ಸ್ ಬತ್ತ ಹೊರಗೆ
0: ಇಲ್ಲ
1: ಹಂಗೆ ಅಲ್ಲ. ಈಗ ಗೋಣಿ ಚೀಲದ ಫ್ಯಾಕ್ಟ್ರಿಗೆ ಗೋಣಿ ದಾರ ಮಾಡೋಕ್ ಮೆಟೀರಿಯಲ್ ಬರಲ್ಲ ಅಂದ್ರೆ ಗೋಣಿ ಮಾಡೋಕತ್ತ
0: ಆತಿಲ್ಲ.
1: ಹಂಗೆ ಇದಕ್ಕೆ ಅವರ ಟ್ಯಾಂಕಿ, ಸ್ಟೋರೇಜ್ ಟ್ಯಾಂಕಿ ಫುಲ್ ಇರ್ಬೇಕು ರಕ್ತದ ಏನು ಉತ್ಪತ್ತಿಗೆ ಬೇಕಾಗುವಂತ ಐರನ್, ಮೈಕ್ರೋನ್ಯೂಟ್ರಿಯಂಟ್ಸ್, ವಿಟಮಿನ್ಸ್ ಇವುಗಳೆಲ್ಲ ಚೆನ್ನಾಗಿದ್ರೆ ಗರ್ಭಿಣಿ ಸಮಯದಲ್ಲಿ ಅದೇನು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇರುತ್ತೆ ಮಗುವಿಗೆ ಬೇಕಾದ್ದು ತಾಯಿಗೆ ಬೇಕಾದ್ದು ಇವುಗಳದ್ದೆಲ್ಲ ಉತ್ಪತ್ತಿ ಮಾಡೋ ಕ್ಷಮತೆ ಮಹಿಳೆ ಹೊಂದಿರ್ತಾಳೆ, ಹಾಗೆ ಅವ್ರಿಗೆ ರಕ್ತಹೀನತೆ ಬರುವುದಿಲ್ಲ. ಯಾರದ್ದು ನಮ್ದು ಟ್ಯಾಂಕಿ ಕಮ್ಮಿ ಇರುತ್ತೆ ಅಥವಾ ಖಾಲಿ ಇರುತ್ತೆ ಅವ್ರಿಗೆ ರಕ್ತಹೀನತೆ ಕೂಡ್ಲೆ ಕಾಣಿಸ್ತದೆ. ಇನ್ನೊಂದು, ಸ್ವಾಭಾವಿಕವಾಗಿ ಮಹಿಳೆಯಲ್ಲಿ ರಕ್ತದ ವಾಲ್ಯೂಮ್ ರಕ್ತದ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗಾಗಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಕಾಣಿಸ್ತದೆ. ಅದನ್ನ ಫಿಸಿಯಾಲಜಿಕಲ್ ಅಂತ ಹೇಳ್ತೇವೆ. ಯಾವುದೇ ಹಂತದಲ್ಲಾದ್ರೂ 11 ಗ್ರಾಮ್ ಅಂತ ನಾವು ಇಟ್ಕೊಂಡಿರ್ತೇವೆ, ಅದಕ್ಕಿಂತ ಎಲ್ಲ ಕಡಿಮೆ ಇದ್ರೆ ಅದು ರಕ್ತಹೀನತೆ ಅಂತಾನೆ ನಾವು ಅನ್ಕೊಳ್ಳೋಂಥದ್ದು. ಯಾಕೆ ಬರ್ತದೆ ಅನ್ನೋದಕ್ಕೆ ಇದೆಲ್ಲ ಮಾತಾಡಿ ಆಯ್ತು. ಬಹುಮುಖ್ಯ ಕಾರಣ ಅಂದ್ರೆ ಹೆಚ್ಚಿನವರು ಮಹಿಳೆ ಒಂದು ಉತ್ತಮ ಆರೋಗ್ಯದ ಸ್ಥಿತಿಯಲ್ಲಿ ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಈ ರಕ್ತಹೀನತೆ ಸಮಸ್ಯೆಗಳೆಲ್ಲ ಬರುವುದಿಲ್ಲ. ಸಾಮಾನ್ಯವಾಗಿ ಇದು ಶುರುವಾಗೋದು ಯಾವಾಗ, ಹದಿಹರೆಯದಲ್ಲಿ. ಈಗ ಎಲ್ಲ ಗವರ್ಮೆಂಟ್ ಇದೊಂದು ಪ್ರೋಗ್ರಾಮ್ ಇತ್ತು, ವಿಫ್ಸ್ ಅಂತ ಹೇಳಿ, ವೀಕ್ಲಿ ಐರನ್ ಅಂಡ್ ಫೋಲಿಕ್ ಆಸಿಡ್, ಕೇಳಿರ್ಯಾ?
0: ಹೌದೌದು, ಕೇಳಿದ್ರು.
1: ನೀಲಿ ಮಾತ್ರೆ, ಗುಲಾಬಿ ಬಣ್ಣದ ಮಾತ್ರೆ ಅಂತ.
0: ಹೌದು.
1: ಅದರದ್ದೆಲ್ಲ ಉದ್ದೇಶ ಏನಂತಂದ್ರೆ, ಈ ಒಂದು ಹುಡುಗಿ ಕನ್ಯೆ ಆದಾಗ ಅವಳಿಗೆ ಪ್ರತಿ ತಿಂಗಳು ಒಂದು ರಕ್ತಸ್ರಾವ ಅಂತ ಇರ್ತದೆ. ಅದು ರಕ್ತಸ್ರಾವ ಅನ್ನೋದೊಂದು ಪುರುಷನಿಗೆ ಹೋಲಿಸ್ಕೊಂಡ್ರೆ ಆ ಮಹಿಳೆಗೆ ಜಾಸ್ತಿ ದೇಹದಲ್ಲಿರುವಂತಹ ಒಂದು ಏನು ನ್ಯೂಟ್ರಿಯಂಟ್ಸ್ ಇಂದ ಲಾಸ್. ಅದನ್ನು ಭರಿಸಲಿಕ್ಕೆ ಅವಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶದ್ದು ಮತ್ತೆ ವಿಟಮಿನ್ಸ್ ಇದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಇದು ಅವಶ್ಯಕತೆ ಇರ್ತದೆ. ಅವುಗಳನ್ನ ಸಾಮಾನ್ಯವಾಗಿ ಆಹಾರದಲ್ಲೇ ನಾವು ಪಡಿಬೇಕು. ಪಡೆಯಲು ಅಸಮರ್ಥರಾದಾಗ ನಾವು ಹೊರಗಡೆಯಿಂದ ಆದ್ರೂ ಅದನ್ನ ಬರೆಸ್ಕೊಳ್ಬೇಕು. ನಾವೇನ ಈಗ ಟ್ಯಾಂಕಿ ತುಂಬಿಸೋಕೆ ಹದಿಹರೆಯದಲ್ಲಿ ಶುರು ಮಾಡ್ರೆ ಅಟ್ಲೀಸ್ಟ್ ಗರ್ಭಿಣಿ ಅಪತಿ ತುಂಬಿ ಟ್ಯಾಂಕಿಯಿಂದ ಅವರು ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ. ಉತ್ತಮವಾಗಿ ಅವರು ಗರ್ಭಾವಸ್ಥೆಯಲ್ಲಿ ಪ್ರಯಾಣ ಮಾಡ್ತಾರೆ, ಉತ್ತಮ ಆರೋಗ್ಯವಂತ ಮಗುನ ಹೆರ್ತಾರೆ, ಉತ್ತಮವಾಗಿ ಪ್ರಸವ ಹಾಗೂ ಬಾಣಂತನ ಅನುಭವಿಸ್ತಾರೆ ಅನ್ನೋ ಉದ್ದೇಶ.
0: ಗೊತ್ತಾಯ್ತಲ್ಲ ಕೇಳುಗ್ರೆ. ಸೊ ರಕ್ತಹೀನತೆ ಈಗ ಗರ್ಭಾವಸ್ಥೆಯಲ್ಲ, ಮೊದಲೇ ಇರುತ್ತ. ಬಟ್ ಟೆಸ್ಟ್ ಮಾಡೋದು ಅಷ್ಟೊತ್ತಿಗಲ್ಲ, ಆಗ ಗೊತ್ತಾಗ್ತದೆ ಎಚ್ ಬಿ ಲೆವೆಲ್ ಲೋ ಇತ್ತಂಬ್ರು ಅಂತ ಹೇಳ್ಕೊಂಡ. ಹಾಂಗಾಗಿ ಅದಕ್ಕೆ ಬೇಕಾದ ಆಹಾರ ಅವ್ರು ಹೇಳ್ರಲ್ಲ ಎಂತೆಲ್ಲ ಬೇಕು, ಐರನ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು, ವಿಟಮಿನ್ಸ್ ಬೇಕು ಅಲ್ಲ, ಇದೆಲ್ಲ ಇದ್ರೆ ಒಂದು ಒಳ್ಳೆ ಹಿಮೋಗ್ಲೋಬಿನ್ ಇರುವ ರಕ್ತ ನಮ್ಮ ದೇಹ ತುಂಬಾ ಸಂಚರಿಸ್ತಾ ಇರತ್ತ, ಅದಕ್ಕೆ ನಾವು ತಯಾರಾಯ್ಕತ್ತ. ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಆಗೋದ್ರಿಂದ ಎಂತೆಲ್ಲ ಸಮಸ್ಯೆ ಆಗ್ತದೆ ಡಾಕ್ಟ್ರೆ?
1: ಸಾಮಾನ್ಯವಾಗಿ ಗರ್ಭಿಣಿ ಅಂತಲ್ಲ, ಯಾರಿಗೆ ರಕ್ತಹೀನತೆ ಆದ್ರೆ ಅವ್ರದ್ದ ಜೀವನ ಶೈಲಿಯೇ ಬದಲಾವಣೆ ಆಯ್ತು. ಅತೀವ ಸುಸ್ತು, ಯಾಂತ ಕೆಲಸ ಮಾಡೋಕ್ಕೂ ಆತಿಲ್ಲ, ಯಾವ ಕೈ ಕಾಲು ಸೋಲುದು, ಮನಿಕಮ್ಮ ಅನ್ಸುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇರುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಕೋಶಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ನೇ ಹೋಗ್ತಿರುವುದಿಲ್ಲ ರಕ್ತಹೀನತೆ ಇದ್ದಾಗ. ಅತಿ ಜಾಸ್ತಿ ರಕ್ತಹೀನತೆ ಇದ್ರೆ ಕೈ ಕಾಲು ಬಾತುದು, ಕುತ್ಗಿ ನರ ಎಲ್ಲ ಊದುದು, ಮುಖ ದಪ್ಪ ಹಾಪದು, ದೊಂಬ ಹಾಪದು, ಹಿಂಗಿದೆಲ್ಲ ಶುರುವಾಯ್ತು. ಇದು ಸಾಮಾನ್ಯ ಜನರಲ್ಲ, ಇನ್ ಗರ್ಭಿಣಿಯರಲ್ಲಿ ಇವುದೆಲ್ಲ ಪ್ರಮಾಣಗಳು ಜಾಸ್ತಿ. ಮೊದ್ಲೇ ಸುಸ್ತವ್ರ ಗರ್ಭಿಣಿ ಇದ್ದಲ್ಲ ಸುಸ್ತಂಡಿ ಇರ್ತಾರೆ, ಈಗ ಅದ್ರ ಜೊತೆ ರಕ್ತನು ಕಮ್ಮಿ ಆದ್ರೆ ಅತೀವ ಸುಸ್ತು, ಉಬ್ಬಸ, ಕೈ ಕಾಲು ಬಾತುದು, ಈ ತರದ್ದೆಲ್ಲ ಸಮಸ್ಯೆಗಳು ಇರ್ತದೆ. ತಾಯಿಗೂ ಈ ರಕ್ತಹೀನತೆ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಉಬ್ಬಸ ಆಗುವಂತದ್ದು ಅಥವಾ ಹಾರ್ಟಿಗೆ ಸಮಸ್ಯೆ ಆಗುವಂತದ್ದು ಆಗ್ಬಹುದು. ಈಗಿನ ಕಾಲಮಾನದಲ್ಲಿ ಅಷ್ಟು ತುಂಬಾ ರಕ್ತಹೀನತೆಯಿಂದ ತಾಯಿಗೆ ಪ್ರಾಣಾಪಾಯ ಆಗುವಂತ ಪ್ರಕರಣಗಳು ಬಹಳ ಕಡಿಮೆ. ಯಾಕಂದ್ರೆ ಒಂದು ಕಡಿಮೆ ರಕ್ತ ಇರುವಾಗ್ಲೇ ನಾವು ಅದನ್ನ ಪತ್ತೆ ಹಚ್ಚೋದಕ್ಕೆ ಬೇಕಾದ ಒಂದು ಏನು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ, ಮತ್ತೆ ತಾಯಿಯಂದರೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ಆಹಾರ ಮತ್ತು ನಾವು ಕೊಡುವಂತಹ ಮಾತ್ರೆಗಳನ್ನು ಸೇವಿಸ್ತಾ ಇದ್ದಾರೆ. ಆದರೆ ಈಗಿನ ಕಾಲಮಾನದಲ್ಲೂ ಒಂದೆರಡಲ್ಲ ಅತೀ ಕಡಿಮೆ ರಕ್ತ ಇರುವಂತಹ ಮಹಿಳೆಯರು ಸಿಗ್ತಾರೆ. ಇದೀಗ ತಾಯಿ ಬಗ್ಗೆ ಆಯ್ತು, ಜೊತೆಗೆ ಮಗುವಿಗೆ ತಾಯಿಯಲ್ಲಿ ರಕ್ತಹೀನತೆ ಇದ್ರೆ ಮಗುವಿನ ಏನು ಬೆಳವಣಿಗೆ ಕುಂಠಿತ ಆಗ್ತದೆ. ಏನು ಸಣ್ಣ ಪ್ರಮಾಣದ ಸೈಜಿನ ಮಗು ಹುಟ್ಟುವಂಥದ್ದು, ಕಡಿಮೆ ತೂಕದ ಮಗು, ಮಗುವಿನ ಸುತ್ತ ನೀರು ಕಡಿಮೆ ಇರುವಂಥದ್ದು, ಅಥವಾ ಅವಧಿಪೂರ್ವ ಹೆರಿಗೆ, ಹೆರಿಗೆ ಸಮಯದಲ್ಲಿ ಕಷ್ಟ ಆಗುವಂತಹದ್ದು, ಸಹಜ ಹೆರಿಗೆ ಕಷ್ಟ ಆಗುವಂತಹದ್ದು, ಅಥವಾ ಹೆರಿಗೆ ಸಮಯದಲ್ಲಿ ಟ್ಯಾಂಕಿ ಅರ್ಧ ಟ್ಯಾಂಕಿ ಇರುತ್ತೆ ಅಂದ್ರೆ ರಕ್ತ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಒಂದು 500 ml ರಕ್ತ ಹೋಯ್ತು ಅಂತ ಅನ್ಕೊಳ್ಳಿ ಹೆರಿಗೆ ಆಪತಿ, ಆವಾಗ ಅವರಿಗೆ ಪ್ರಾಣಾಪಾಯ ಆಗುವಂತ ಸಮಸ್ಯೆಗಳು ಇವೆಲ್ಲ ಇರುತ್ತೆ. ರಕ್ತಹೀನತೆ ಅಂತಂದ್ರೆ ನಮ್ಗೆ ಅನ್ಸ್ಬೋದು ಈ ಡಾಕ್ಟ್ರ್ ಅಂತ ಪ್ರತಿ ತಿಂಗಳು ಬಂದಾಗ ಒಂದೊಂದು ಹೆಚ್ ಬಿ ಮಾಡೋಕ್ ಹೇಳೋದಪ್ಪ, ಅದ್ರಾಗ ಹೋಗೋರ ಹತ್ತಿದ್ರು ಕೂಳೆ ಅಮ್ಮ ಎಂತ ಇಷ್ಟು ಕಮ್ಮಿ ಇತ್ತಲ್ಲ ಅಂತ ಹೇಳೋದು, ನಾ ಎಂತ ತಿಮ್ಮದ ಅಂತ ಹೇಳಿ ಈ ತರ ಎಲ್ಲ ಅನ್ಕೊಂತಿರ್ಬೋದು. ಬಟ್ ಗರ್ಭಿಣಿಯರಲ್ಲಿ ರಕ್ತಹೀನತೆ ಒಂದು ದೊಡ್ಡ ಸಮಸ್ಯೆ, ಅದು ಟಿಪ್ ಆಫ್ ಐಸ್ಬರ್ಗ್ ಅಂತಾರಲ್ಲ, ಒಂದು ದೊಡ್ಡ ಮಂಜುಗಡ್ಡೆ ನೀರು ಹಾಕ್ರೆ ಬದಿ ಮೇಲಿಂದ ಮಾತ್ರ ಕಾಣುತ್ತಲ್ಲ, ಅದಷ್ಟೇ ರಕ್ತಹೀನತೆ. ಅದರಿಂದ ಆಗುವಂತ ಸಮಸ್ಯೆಗಳೆಲ್ಲ ಅಡಿ ಇದೆ. ಮಗುವಿಗೂ ಸಮಸ್ಯೆ, ತಾಯಿಗೂ ಸಮಸ್ಯೆ, ಹೆರಿಗೆಗೂ ಸಮಸ್ಯೆ, ಬಾಣಂತನಕ್ಕೂ ಸಮಸ್ಯೆ. ರಕ್ತಹೀನತೆ ಇರುವವ್ರ ಬಾಣಂತನದಲ್ಲಿ ನಂಜಾಗೋ ಸಾಧ್ಯತೆಗಳು ಜಾಸ್ತಿ, ಗರ್ಭಕೋಶ ಚೆನ್ನಾಗಿ ಚಿರುಟುದಿಲ್ಲ, ಆಯ್ತಾ, ಅವರಿಗೆ ಗರ್ಭಾವಸ್ಥೆಯಿಂದ ಅವರಿಗೆ ರಿಕವರಿ ಆಗಿ ಸಹಜ ಸ್ಥಿತಿಗೆ ಬರುವಂತಹದ್ದು ನಿಧಾನಗತಿಯಲ್ಲಿ ಆಗ್ತದೆ. ಹೀಗಿದೆಲ್ಲ ಉಂಟು.
0: ಇಷ್ಟೆಲ್ಲ ಇತ್ತು ಮಾರ್ರೆ. ಈಗ ಅದಕ್ಕೆ ಮದ್ದು ಅಂತ ಎಂತ ಮಾಡ್ಕ
1: ನೀವು? ಕ್ವಶನ್ಗೆ ಒಂದು ಸುಲಭ ಮಾಡ್ಕೊಬಿಟ್ರಿ ಅಲ್ಲ, ಇಲ್ಲಿ ಹಾಪ್ ಕಿತ್ತೇನು ಇರ್ಲಿ. ಈಗ ನಾವು ಸಾಮಾನ್ಯವಾಗಿ ಏನೂ ಸಮಸ್ಯೆ ಇಲ್ದಿರೋರಿಗೆ, ರಕ್ತದ ಪ್ರಮಾಣ ಸಹಜ ಸ್ಥಿತಿಯ ಇರುವವರಿಗೆ ಸಹ ಪ್ರೊಫೈಲಾಕ್ಟಿಕ್ ಐರನ್ ಅಂತ ಹೇಳ್ತೇವೆ. ಪ್ರೊಫೈಲಾಕ್ಟಿಕ್ ಅಂದ್ರೆ ಜಾಗ್ರತೆಯಾಗಿ ಐರನ್ ಕೊಡುವಂತದ್ದು. ರಕ್ತ ಈಗ 12 ಗ್ರಾಮೇ ಇರ್ಲಿ, ಅವರಿಗೆ ನಾವು ಗರ್ಭಾವಸ್ಥೆಯಲ್ಲಿ 3 ತಿಂಗಳಿಂದ ಹೆರಿಗೆವರೆಗೆ, ಹೆರಿಗೆ ನಂತರ 3 ತಿಂಗಳು ಪುನಃ ನಾವು ರಕ್ತದ ಮಾತ್ರೆಗಳನ್ನು ಪ್ರತಿದಿನ ಒಂದೊಂದಾಗಿ ಕೊಡ್ತೇವೆ. ಸ್ವಲ್ಪ ಪ್ರಮಾಣದ ರಕ್ತಹೀನತೆ ಇದ್ರೆ ಅಥವಾ ರಕ್ತದಲ್ಲಿ ಐರನ್ನಿನ ಕೊರತೆ ಇದ್ರೆ ಅವರಿಗೆ ದಿನಕ್ಕೆ 2 ಬಾರಿ ಆ ತರದ ಮಾತ್ರೆಗಳನ್ನು ಕೊಡುವುದು, ಅಥವಾ ತುಂಬಾ ರಕ್ತದ ಪ್ರಮಾಣ ಕಡಿಮೆ ಇದ್ರೆ ಅಥವಾ ರಕ್ತಹೀನತೆ ಇದ್ರೆ ಅವರಿಗೆ ನಾವು ರಕ್ತ ಈ ಮಾತ್ರೆಗಳನ್ನ ಜಾಸ್ತಿ ಕೊಡಬಹುದು, ಅಥವಾ ಕೆಲವರಿಗೆ ಆ ಮಾತ್ರೆ ತಕೊಂಡ್ರೆ ಹೀಟ್ ಆಫ್ದ, ವಾಂತಿ ಬಾಬ್ದ, ಮೋಷನ್ ಕಷ್ಟ ಆಫ್ದ, ಮೋಷನ್ ಅಲ್ಲಿ ರಕ್ತ ಹಬ್ದ ಹಿಂಗೆಲ್ಲ ಇರುತ್ತೆ. ಅಂತವರಿಗೆ ರಕ್ತದಲ್ಲೇ ಅದನ್ನೇ ಏನು ಇಂಜೆಕ್ಷನ್ ರೂಪದಲ್ಲಿ ಸಹ ಕೊಡಬಹುದು ಐರನ್ ಅನ್ನ. ಇನ್ನು ಕೆಲವು ಪ್ರಕರಣಗಳು ತುಂಬಾ ಕಡಿಮೆ ಇರುತ್ತೆ, 5 ಗ್ರಾಮ್ 4 ಗ್ರಾಮ್ ಎಲ್ಲ ಹಿಮೋಗ್ಲೋಬಿನ್ ಇದ್ದು ಉಬ್ಸ ಶುರು ಆಗಿರುತ್ತೆ, ಹಾರ್ಟಿನ್ ಸಮಸ್ಯೆ ಕಾಣಿಸಿರುತ್ತಾ ಎಲ್ಲ, ಅಂತವ್ರಿಗೆ ರಕ್ತನೇ ಕೊಡಬೇಕಾಗುತ್ತೆ.
0: ಓ, ಗರ್ಭಿಣಿಯರಿಗೆ?
1: ಹಾ, ಗರ್ಭಿಣಿಯರಲ್ಲೂ ರಕ್ತದ ಅವಶ್ಯಕತೆ ಅತಿಯಾಗಿ ಇದ್ರೆ ಕೊಡುವಂತಹ ಪರಿಪಾಠಗಳು ಉಂಟು.
0: ಇದನ್ನ ಕೇಂಬತ್ತಿಗೆಲ್ಲ ಇಬ್ಬ ಹಿಂಗೋಲ ಇತ್ತ ಮಾರ್ರೆ ಅಂಬಾಗ ಆತ್ತ ಆಕ್ಚುಲಿ. ಆದ್ರೆ ಇದು 20 ದಿನ ಡಾಕ್ಟರ್ ಹೇಳ್ತಿ 20. ಅದಕ್ಕೆ ಎಂತ ಮಾಡ್ಕೇಂದ್ರೆ ಉಂಬುದ್ ತಿಂಬುದನ್ನ ಸರಿ ಮಾಡ್ಕಲ್ದ ಡಾಕ್ಟರ್ ಹೇಳಿ, ಇಂಪಾರ್ಟೆಂಟ್ ಅದೇ ಅಲ್ಲ?
1: ಹೌದು, ಆರೋಗ್ಯಕರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ನಾವು ಫಾಲೋ ಮಾಡ್ಕ. ಉಂಬುದ್ ತಿಂಬ ಸರಿ ಮಾಡ್ಕೊಂಡ್ ಹೆಡ್ಗಿ ಗಟ್ಲಿ ಅನ್ನ ತಿಂತ ಇದ್ರೆ ಹಬ್ಬದಲ್ಲ.
0: ಬ್ಯಾಲೆನ್ಸ್, ಸಮತೋಲಿತ ಆಹಾರ,
1: ಸಮತೋಲಿತ ಆಹಾರ, ಕಾಳು ತರಕಾರಿ ಸೊಪ್ಪು,
0: ಐರನ್ ಕಂಟೆಂಟ್, ಐರನ್ ಕಂಟೆಂಟ್ ನುಗ್ಗಿ ಸೊಪ್ಪು.
1: ಹೌದು, ನಮ್ಮಷ್ಟು ಹೆಡ್ರ ಅಲ್ಲ ಕಳ್ಸತಿ ಹೇಳ್ದಂಗೆ, ಅವರೆಲ್ಲ ಜಾಣ್ರೆ
0: ಅಲ್ಲ. ಬಸ್ಸರಿಗೆ ಇದೆಲ್ಲ ತಿನ್ನಿ ಅಂತ ಹೇಳಿ ಕೊಡ್ತಾರೆ, ಮತ್ತೆ ಉರ್ಗ ಚಟ್ನಿ ಇವೆಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುವಂತದ್ದು. ಅಂತ ಫುಡ್ಗಳು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ದ ಫುಡ್ ಇತ್ತಲ್ಲ, ನಿಜವಾಗ್ಲೂ ಅದು ಫಾಲೋ ಮಾಡಿದ್ರೆ ನಾವು ಇಂಡೈರೆಕ್ಟ್ಲಿ ಮದ್ದಿಲ್ಲದೆ ಇಂಥದಕ್ಕೆಲ್ಲ ನಾವು ಒಂದು ತಯಾರಾದಂಗೆ ಅಲ್ಲ ಡಾಕ್ಟ್ರೆ?
1: ಹೌದು.
0: ಸೊ ಇವತ್ತಿನ ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಹಿಮೋಗ್ಲೋಬಿನ್ ಅಲ್ಲ ರಕ್ತಹೀನತೆ ಬಗ್ಗೆ ಮಾತಾಡಿದ್ವಿ, ಬಿಪಿ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಸಮಸ್ಯೆಗಳು ಯಾರಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ, ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬರುವ ಈ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ, ಅದಕ್ಕೆ ಎಂತ ಮಾಡ್ಕಂತಳಿಯೂ ಮಾತಾಡಿ ಆಯ್ತು. ಮುಂದಿನ ಸರಣಿಯಲ್ಲಿ ಮುಂದಿನ ವಿಷಯ ಇರುತ್ತೆ, ಎಲ್ಲೂ ಹೈಬೇಡಿ. ಇಷ್ಟೋ ತನಕ ನಮ್ಮ ಡಾಕ್ಟರ್ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಟ್ರ, ಈ ಶುಗರ್ ಹ್ಯಾಂಗ್ ಬತ್ ಎಂತದ್ರಿಂದ ಎಂತ ಮಾಡ್ಕ, ಬಿಪಿಗೆ ಎಂತ ಮಾಡ್ಕ, ಥೈರಾಯ್ಡ್ಗೆ ಎಂತ ಮಾಡ್ಕ, ಈವನ್ ರಕ್ತಹೀನತೆಗೆ ಎಂತ ಮಾಡ್ಕ, ಅದರಿಂದ ಅಪ್ಪ ಸಮಸ್ಯೆಗಳು ಎಂತ ಅಂತೇಳಿ ಅದ್ರ ಬಗ್ಗೆ ಹೇಳ್ರೆ ನಾವು ಸ್ವಲ್ಪ ಜಾಗೃತರಾಗಿ ಇಪ್ಪುದು ತುಂಬಾ ಒಳ್ಳೇದು, ಅದು ನಮ್ಮ ಆಹಾರದ ವಿಷಯದಲ್ಲಿ. ಡಾಕ್ಟರ್ ನಿಮ್ಗೆ ಧನ್ಯವಾದಗಳು, ಅತ್ಯುತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ.
1: ಥ್ಯಾಂಕ್ ಯು.
0: ಮತ್ತೊಂದು ಸರಣಿ ಕಾರ್ಯಕ್ರಮ ನಾಳೆಗಿರುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in ನಲ್ಲಿ.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಆರೋಗ್ಯವೇ ಭಾಗ್ಯದಲ್ಲಿ ನಾನು ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ಟ ಅವರಿದ್ದಾರೆ. ಅದರಲ್ಲೂ ಎಂತ ಕೇಂದ್ರೆ ನಾವು ಈ ಆರೋಗ್ಯವೇ ಭಾಗ್ಯದಲ್ಲಿ ಸರಣಿ ಕಾರ್ಯಕ್ರಮ ಮಾಡ್ತಾ ಇತ್ತು, ಅದರಲ್ಲಿ ಹದಿಹರೆಯದಲ್ಲಿ ಯಾವ ಸಮಸ್ಯೆ ಬರುತ್ತೆ, ಮೆನ್ಸ್ಟ್ರುವೇಶನ್ ಅಂದ್ರೆ ಎಂತ, ಮೆನ್ಸ್ಟ್ರುವೇಶನ್ ನಲ್ಲಿ ನೀವು ಯಾವ ತರದೆಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ಕ, ಗರ್ಭಿಣಿಯರು ಅವರ ಗರ್ಭದ ಲಕ್ಷಣಗಳು ಎಂತ ಇರುತ್ತೋ, 3 ತಿಂಗಳು 6 ತಿಂಗಳು 9 ತಿಂಗಳು ಯಾವ ತರ ಲಕ್ಷಣಗಳು, ಯಾವ್ದು ಬೇಕು ಯಾವ್ದು ಬೇಡ, ಆಹಾರ ಏನು, ಇದೆಲ್ಲದ್ರ ಬಗ್ಗೆ ಈ ಸರಣಿ ಕಾರ್ಯಕ್ರಮದಲ್ಲಿ ಮಾತಾಡಿ ಆಯ್ತು. ನಾವು ಇವತ್ ನಾವು ಎಂತ ಮಾತಾಡ್ತಿತ್ತಂದ್ರೆ ಗರ್ಭಿಣಿಯರಲ್ಲಿ ಅದು ಡಾಕ್ಟ್ರೆ, ಡಾಕ್ಟರ್ ಫಸ್ಟ್ ನ ಸ್ವಾಗತ ಹೇಳ್ಕ, ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಈಗಿನ ದಿನಗಳಲ್ಲಿ ಹೆಚ್ಚಿನ ಗರ್ಭಿಣಿಯರಲ್ಲಿ ಇದೊಂದು ಸಮಸ್ಯೆ ಕಾಣ್ತೆ ಅಂತ ಕೇಂದ್ರೆ, ಒಂದೇ ಶುಗರ್ ಮಧುಮೇಹ ಅಂತ ಹೇಳಿ, ಇನ್ನೊಂದು ಹೈ BP ಎಂಬರು ಮಾರ್ರೆ ಅಂತೇಳಿ ಹೇಳಿ, ಮತ್ತೊಂದು ಥೈರಾಯ್ಡ್ ಎಂಬರು ಮಾರ್ರೆ. ಅದಕ್ಕೆಲ್ಲ ಆ ಗರ್ಭಾವಸ್ಥೆಯಲ್ಲೇ ಅವರು ಎಷ್ಟಪ್ಪ ಮಾತ್ರೆ ತಿಂತರು ಡಾಕ್ಟರ್, ಅದನ್ನೆಲ್ಲ ಕಂಡ್ರೆ ತಲೆ ಬಿಸಿ ಆತ ಅಲ್ದ.
1: ತಲೆ ಬಿಸಿ ಅಂತ ಹೇಳೋದಕ್ಕಿಂತ ಕೆಲವರಲ್ಲ ಅದು ಗುರುತಿಸಲ್ಪಡುತ್ತೆ, ಅದು ಖುಷಿ ಪಡಬೇಕು
0: ಆ ಹಂತದಲ್ಲಿ ಅದು ಗುರುತಿಸಲ್ಪಡುತ್ತೆ.
1: ಕೆಲವು ಸತಿ ಗುರುತಿಸದೆ 8 ತಿಂಗಳಿಗೆ 9 ತಿಂಗಳಿಗೆ ಮಗುಗೆ ಸಮಸ್ಯೆ ಆದಾಗ, ತಾಯಿಗೆ ಸಮಸ್ಯೆ ಆದಾಗ ಗೊತ್ತಾಗೋದು ಅಷ್ಟು ಒಳ್ಳೇದಲ್ಲ. ಅದಕ್ಕಿಂತ ಬೇಗ ಗುರುತಿಸಲ್ಪಟ್ಟು ಅದಕ್ಕೆ ಮಾತ್ರೆ ಔಷಧಿಗಳು ತಗೊಳ್ಳೋದು ಒಳ್ಳೇದಲ್ವಾ?
0: ಹೌದು ಹೌದು, ಕರೆಕ್ಟ್ ಕರೆಕ್ಟ್.
1: ಈಗ ನೀವು ಹೇಳ್ದಂಗೆ ಈಗಿನ ಕಾಲಮಾನದಲ್ಲ ಗಣನೀಯವಾಗಿ ಗರ್ಭಿಣಿಯಲ್ಲ ಮಧುಮೇಹ, ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ ಗರ್ಭಿಣಿಯರಲ್ಲಿ ಮಧುಮೇಹ ಅಂತ, ಆ ಪ್ರಕರಣಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಒಂದು ಏನಂದ್ರೆ ಭಾರತೀಯರು ಜೆನೆಟಿಕ್ಸ್ ಹೇಗಿದೆ ಅಂತಂದ್ರೆ ನಾವು ಉಪವಾಸವನ್ನ ತಡ್ಕೊಳ್ಳಿಕ್ಕೆ ಕ್ಷಮತೆ ಹೊಂದಿದವರಂತೆ.
0: ಹೌದಾ?
1: ನಮ್ಮ ದೇಹ ಸ್ಥಿತಿ ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಕಡಿಮೆ ಪೌಷ್ಟಿಕಾಂಶತೆಗಳನ್ನು ನಿವಾರಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತ ದೇಹ. ಈಗಿನ ಕಾಲಮಾನದಲ್ಲಿ ಹೇಗಾಗಿದೆ ಅಂದ್ರೆ ನಮ್ದು ಯಥೇಚ್ಛ ಸಮೃದ್ಧಿ, ಸ್ಥೂಲಕಾಯತೆ, 3 ಹೊತ್ತು ಊಟ ಹೀಗೆಲ್ಲ ಆದಾಗ ನಮ್ಮ ಸಮಾಜದಲ್ಲೇ ಬದಲಾವಣೆ ಆಗಿದೆ. ಹೊರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತೀಯರು ಇನ್ಹೆರೆಂಟ್ಲಿ ರಿಸ್ಕಿ ಅಂತ, ಅಂದ್ರೆ ಸ್ವಾಭಾವಿಕವಾಗಿ ಭಾರತೀಯ ಗರ್ಭಿಣಿಯರಲ್ಲಿ ಮಧುಮೇಹ ಬರುವ ಪ್ರಕರಣಗಳು ಜಾಸ್ತಿ ಅಂತ ಬಹಳ ವಿಶ್ವದಾದ್ಯಂತ ಸ್ಟಡಿಗಳೇ ಹೇಳ್ತಾ ಇದೆ. WHO ಹೇಳ್ತದೆ ಭಾರತೀಯ ಗರ್ಭಿಣಿ ಮಹಿಳೆಯರು ಹೈ ರಿಸ್ಕ್ ಫಾರ್ ಡಯಾಬಿಟಿಸ್ ಅಂತ, ಅಂದ್ರೆ ಮಧುಮೇಹ ಗರ್ಭಿಣಿಯಲ್ಲಿ ಬರಲಿಕ್ಕೆ ಭಾರತೀಯರು ಹೈ ರಿಸ್ಕ್, ಅದು ಏಷ್ಯನ್ ಪಾಪ್ಯುಲೇಷನ್ ಅಲ್ಲೂ ಭಾರತೀಯರು ಹೈ ರಿಸ್ಕ್ ಅಂತ ಹೇಳ್ತಾರೆ.
0: ಅದು ಯಾಕೆ? ಈಗ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೆ, ಶುಗರ್ ಇಲ್ಲ ಗಿಗರ್ ಇಲ್ಲ ಎಲ್ಲ ಸರಿ ಇರ್ತರು, ಗರ್ಭಿಣಿ ಆದ್ಮೇಲೆ ಹೆಚ್ಚಾಗಿ ಶುಗರ್ ಟೆಸ್ಟ್ ಮಾಡ್ತಾರೆ ಎಂಟಿ ಸ್ಟಮಕ್ ಅಲ್ಲಿ, ಕೆಲವು ಸಲ ಹಾಗೆ ರ್ಯಾಂಡಮ್ ಟೆಸ್ಟ್ ಕೂಡ ಎಲ್ಲ ಆಗ್ತ. ಈ ಸಂದರ್ಭದಲ್ಲಿ ಎಂತಕ್ಕದು ಶುಗರ್ ಲೆವೆಲ್ ಅಷ್ಟು ಹೈ ಹೋತ್ತ, ಅಥವಾ ಮೊದ್ಲೇ ಇದ್ದದ್ದು ಗೊತ್ತಿಪ್ಪದಿಲ್ಲ, ಅಥವಾ ಗರ್ಭಿಣಿ ಆದಾಗ್ಲೇ ಅದು ಶುರು ಆಗ್ತದೆ ಹೆಂಗದು?
1: ಅಲ್ಲ, ಅದು 2-3 ತರದಲ್ಲಿ ಇರುತ್ತೆ. ಮಧುಮೇಹ ಅಂತಂದ್ರೆ ಈಗ ಎಲ್ಲ ಸ್ವಲ್ಪ ವಯಸ್ಸು ಜಾಸ್ತಿ ಆದ್ಮೇಲಿನ ಮದುವೆಗಳು ಎಲ್ಲ ಆಗ್ತಿರೋದ್ರಿಂದ ಮೊದಲೇ ಇರುವಂತಹ ಏನು ಮಧುಮೇಹನು ಗರ್ಭಿಣಿಯಲ್ಲಿ ಮೊದಲ ಬಾರಿ ಗಮನಕ್ಕೆ ಬರಬಹುದು. ಅಂದ್ರೆ 3 ತಿಂಗಳಲ್ಲಿ ಟೆಸ್ಟ್ ಮಾಡಿದಾಗ್ಲೇ 200 ಚಿಲ್ಲರೆ ಶುಗರ್, 300 ಚಿಲ್ಲರೆ ಶುಗರ್ ಈ ತರ ಎಲ್ಲ ಇದ್ರೆ ಅದು ಗರ್ಭಿಣಿಗಿಂತ ಮುಂಚೆನೆ ಮಧುಮೇಹ ಇದ್ದಿತ್ತು, ಅದು ಗಮನಕ್ಕೆ ಬರದಿಲ್ದೇ ಇರಬಹುದು, ಈಗ ಅದು ಗಮನಕ್ಕೆ ಬರ್ತಿರ್ಬಹುದು. ಇನ್ನೊಂದ್ ತರ ಏನಂದ್ರೆ ಗರ್ಭಿಣಿಯಲ್ಲೇ ಬರುವಂತ ಮಧುಮೇಹ, ಅದನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ. ಅದನ್ನ ನಾವು ಹೇಗೆ ಅಂದ್ರೆ, ಒಂದು ಗರ್ಭಿಣಿಗೆ ಎಷ್ಟೇ ಗ್ಲೂಕೋಸ್ ಲೋಡ್ ಕೊಟ್ರು, ಅಂದ್ರೆ ಸಾಕಷ್ಟು ಪ್ರಮಾಣದ ಏನು ಸಕ್ಕರೆ ಅಂಶ ಸಿಹಿ ಅಂಶ ಸ್ವೀಕರಿಸಿದ್ರು, ಅವರ ದೇಹ ಕೆಪಾಸಿಟಿ ಇಡಬೇಕು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣನ ನಿಯಮಿತ ಲೆವೆಲ್ ಅಲ್ಲೇ ಇಟ್ಕೊಳ್ಳುವಂತಹ ಕೆಪಾಸಿಟಿ. ಅರ್ಥ ಆಯ್ತಾ? ಆ ಕೆಪಾಸಿಟಿಯ ಅಂಶ ಕಡಿಮೆ ಆದಾಗ ನಾವು ಅದನ್ನ ಹೇಗ್ ಗುರುತಿಸ್ತೇವೆ ಅಂತಂದ್ರೆ, ಗ್ಲೂಕೋಸ್ ಹುಡಿನ ಒಂದಷ್ಟು ಪ್ರಮಾಣದಲ್ಲಿ 75 ಗ್ರಾಂ ಗ್ಲೂಕೋಸ್ ಅನ್ನ 1/2 ಲೀಟರ್ ನೀರಿಗೂ 350 ml ಲೀಟ್ರಿಗೂ ನೀರು ಕರಡಿ ಕುಡಿಸಿ 2 ಗಂಟೆ ಆದ್ಮೇಲೆ ಶುಗರ್ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣ ಅಂದ್ರೆ 140 mg/dL ಅದಕ್ಕಿಂತ ಅಥವಾ ಅದರಷ್ಟು 140ಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಇದ್ರೆ ಅವರಿಗೆ ಗರ್ಭಿಣಿಯಲ್ಲಿ ಮಧುಮೇಹ ಇದೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಗರ್ಭಿಣಿಯರು ಸ್ವಾಭಾವಿಕವಾಗಿ ಎಷ್ಟೇ ಪ್ರಮಾಣದ ಸಿಹಿ ಅಥವಾ ಶರ್ಕರ ಪಿಷ್ಟವನ್ನು ಕೊಟ್ಟರೂ ಸಹ ಅವರ ರಕ್ತದಲ್ಲಿನ ಸಕ್ಕರೆ ಅಂಶ 140ಕ್ಕೆ ದಾಟು ಆಗಿಲ್ಲ 2 ಗಂಟೆಗಳ ನಂತರ. ಅದಕ್ಕಿಂತ ದಾಟದ್ರೆ ಆ ಹೆಚ್ಚಿನ ಏನು ಸಕ್ಕರೆ ಅಂಶ ಅಥವಾ ಸಿಹಿ ಅಂಶ ಮಗುವಿಗೆ ಹೋಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಅದು ಹೋಗೋದ್ರಿಂದ ಏನಂತಂದ್ರೆ ಮಗುವಿನಲ್ಲಿ ಸ್ಥೂಲಕಾಯತೆ, ಹೊಟ್ಟೆ ಒಳಗೆ ಮಗು ದೊಡ್ಡದಾಗುದು, ಮಗುವಿನ ತೂಕ ಜಾಸ್ತಿ ಆಗುದು, ಮಗುವಿನ ಸುತ್ತ ನೀರು ಜಾಸ್ತಿ ಆಗುದು. 4-5 ತಿಂಗಳೊಳಗಡೆ ನಾನು ಆವಾಗ್ಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಶುಗರ್ ಇರುವಂತಹ ಗರ್ಭಿಣಿಯರಿದ್ರೆ, ಅವ್ರಿಗೆ ಟ್ರೀಟ್ಮೆಂಟ್ ಸರಿ ಆಗದೆ ಇದ್ರೆ ಮಗುವಿನಲ್ಲಿ ಅಂಗಾಂಗ ಊನತೆಗಳು, ಹಾರ್ಟಿನ ಸಮಸ್ಯೆ ಅಥವಾ ಕೆಲವೊಂದು ಪಕ್ಕೆ ಮೂಳೆ ಅಥವಾ ಬೆನ್ನಿನ ಕೆಳ ಮೂಳೆಗಳು ಉತ್ಪತ್ತಿನೇ ಆಗದೆ ಇರುವಂತದ್ದು ಮಕ್ಕಳಲ್ಲಿ, ಈ ತರದ್ದೆಲ್ಲ ಸಮಸ್ಯೆ ಇರ್ತದೆ
0: ಶುಗರ್ ಇದ್ರೆ.
1: ಹೌದು ಹೌದು,
0: ಮಧುಮೇಹದಿಂದ ಗರ್ಭಿಣಿ ಸ್ತ್ರೀಯರಲ್ಲಿ.
1: ಹೌದು, ಅದೇ ನಾನು ಹೇಳದ್ನಲ್ಲ, 2 ತರ. ಒಂದು ಗರ್ಭಿಣಿ ಆಗುವ ಮುಂಚೆನೆ ಮಧುಮೇಹ ಇರುವಂತದ್ದು, ಅದನ್ನ ನಾವು ಓವರ್ಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಆ ತರ ಶುಗರ್ ಜಾಸ್ತಿ ಇರುವವರಿಗೆ ಮಗುವಿನಲ್ಲಿ ಇದರಲ್ಲಿ ಸಮಸ್ಯೆಗಳು, ಹಾರ್ಟಿನ್ ಸಮಸ್ಯೆ, ಅದೇ ನಾ ಹೇಳ್ದಂಗೆ ಮೂಳೆ ಸಮಸ್ಯೆ, ಅಥವಾ ಅವಧಿ ಪೂರ್ವ ಹೆರಿಗೆ, ಅಥವಾ ಸಣ್ಣ ಆಕಾರದ ಮಗು ಹುಟ್ಟುವಂಥದ್ದು, ಅಥವಾ ಮಗು 3 ತಿಂಗಳಿಗೆ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು, ಈ ತರ ಎಲ್ಲ ಸಂಭವನೀಯತೆಗಳು ಇರ್ತದೆ. ಇನ್ನೊಂದು ಗರ್ಭಿಣಿಯಲ್ಲಿ ಮಧುಮೇಹ ಬರುವಂತದ್ದು. ಈಗ ನಾವು ಅದೇ ಗ್ಲೂಕೋಸ್ ಲೋಡ್ ಟೆಸ್ಟ್ ಕೊಟ್ಟು ಗೊತ್ತಾಗೋದು, ಇಲ್ಲ ಒಂದು 7 ತಿಂಗಳಿಗೆ ಸಾಮಾನ್ಯವಾಗಿ ನಾವೀಗ ಎಲ್ಲರೂ 6 ತಿಂಗಳಲ್ಲಿ ಒಂದು OGCT ಟೆಸ್ಟ್ ಅಂತ ಮಾಡ್ತೇವೆ, ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ. ಅಂದ್ರೆ ಗ್ಲೂಕೋಸ್ ಕೊಟ್ಟು ತಾಯಿಯ ಒಂದು ಸಿಸ್ಟಮ್ ಅನ್ನ ನಾವು ಚಾಲೆಂಜ್ ಮಾಡ್ತಿದ್ದೇವೆ, ನಿಮ್ಮಲ್ಲಿ ಇದನ್ನ ಸರಿದೂಗಿಸ್ಕೊಂಡು ಹೋಗುವ ಒಂದು ಕೆಪಾಸಿಟಿ ಇದೆಯಾ ಅಂತ. ಆ ಚಾಲೆಂಜ್ ಅಲ್ಲಿ ಅವರು ಅದೇ ನಮ್ಗೆ ಮಧುಮೇಹಿ ಅಂತ ಗೊತ್ತಾದ್ರೆ ಅವರಲ್ಲಿ ಮಗು ತುಂಬಾ ದೊಡ್ಡದಾಗಿ ಬೆಳೆಯುವಂತದ್ದು, ಅಥವಾ ಮಗುವಿನ ಸುತ್ತ ನೀರು ಜಾಸ್ತಿ ಆಗುವಂತಹದ್ದು, ಅವಧಿ ಪೂರ್ವ ಹೆರಿಗೆ ಅಥವಾ ಅವಧಿ ಪೂರ್ವ ನೀರು ಹೋಗುವಂತಹದ್ದು, ಹೆರಿಗೆಯ ಸಮಯದಲ್ಲಿ ಮಗುವನ್ನ ನಾವು ಡೆಲಿವರಿ ಮಾಡುವಾಗ ಸಹಜ ಹೆರಿಗೆ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಆದ್ರೂ ತಲೆ ಬರುವಾಗ ಭುಜ ಬರದೇ ಇರಬಹುದು, ಈ ತರದ್ದೆಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತದೆ. ಹೀಗೆ ಹೇಳದೆ ಅಂತಂದ್ರೆ ಶುಗರ್ ಇದೆ ಅಂತ ಗೊತ್ತಾದವರು, ಉತ್ತಮವಾಗಿ ಟ್ರೀಟ್ಮೆಂಟ್ ತಕೊಂಡವರು, ಕಂಟ್ರೋಲ್ ಅಲ್ಲಿ ಇರೋರು ಎಲ್ಲದೂ ಇದೆಲ್ಲ ನಂಗೆ ಆಗುತ್ತೆ ಅಂತ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ.
0: ಸರಿಯಾಗಿ ಹೇಳಿದ್ರೆ
1: ಸರಿಯಾದ ಸಮಯದಲ್ಲಿ ಅದನ್ನ ಕಂಡು ಹಿಡಿದು ಅದಕ್ಕೆ ಉತ್ತಮ ರೀತಿಯಲ್ಲಿ ಏನು ನಾವು ಫಸ್ಟ್ ನಾವು ಹೇಳೋದು ಪಥ್ಯ ಮತ್ತೆ ಎಕ್ಸಸೈಸ್ ವ್ಯಾಯಾಮ, ಅದರಲ್ಲಿ ನಾವು ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಮಾತ್ರೆಗಳಿಗೆ, ಇಲ್ಲ ಅತಿ ಜಾಸ್ತಿ ಶುಗರ್ಸ್ ಇದ್ರೆ ಇನ್ಸುಲಿನ್ಗೆ ಹೀಗೆ ನಾವು ಶಿಫ್ಟ್ ಮಾಡ್ತೇವೆ. ಇದೆಲ್ಲ ಉಪಕ್ರಮಗಳೊಂದಿಗೆ ಅವರ ಸಕ್ಕರೆ ಅಂಶ ರಕ್ತದ ಒಂದು ನಿಯಮಿತ ಹಂತದಲ್ಲಿ ಅಥವಾ ಕಂಟ್ರೋಲ್ ಅಲ್ಲಿ ಇದ್ರೆ ಈ ಸಮಸ್ಯೆಗಳೆಲ್ಲ ಬಹಳ ವಿರಳ, ಸಾಮಾನ್ಯವಾಗಿ ಆಗುದಿಲ್ಲ.
0: ಗೊತ್ತಾಯ್ತಲ್ಲ, ಶುಗರ್ ಇತ್ತಂದ್ಕೊಳ್ಳೋ ಜೀವ ಹಾರಬೇಡಿ. ಈಗ ಡಾಕ್ಟರ್ ಎಂತೆಲ್ಲ ಆಗಬಹುದು ಅದೊಂದು ಚಾನ್ಸಸ್ ಹೇಳದಷ್ಟೇ, ಆದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಕೊಂಡ್ರೆ ಆ ತರ ಎಂತದೂ ಆತಿಲ್ಲ. ಎಲ್ಲಕ್ಕಿಂತ ಮುಂಚೆ ನೀವು ಧೈರ್ಯ ತಕೊಂಡ್ಕ, ಅದು ಬಾರಿ ಇಂಪಾರ್ಟೆಂಟ್.
1: ಹೌದು, ಧೈರ್ಯ ತಕೊಂಡ್ಕ ಮತ್ತೆ ನಿಮ್ಮ ವೈದ್ಯರ ಏನು ಸಲಹೆ ಇದೆ ಅದನ್ನು ಪಾಲಿಸ್ಬೇಕು. ಈಗ ನಮ್ಮ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಆಗ್ತದೆ, 150 ಇರುತ್ತೆ ವ್ಯಾಲ್ಯೂ. ಅಂದ್ರೆ ನೀವು ಗರ್ಭಿಣಿಯಲ್ಲಿ ಮಧುಮೇಹಿ ಅಂತಾನೆ ಹೇಳ್ತಾರೆ ಅವರು. ಅದಾದ್ಮೇಲೆ ಒಂದ್ 2 ವಾರ ನಿಮ್ಗೊಂದು ಎಕ್ಸಸೈಸ್ ಅಥವಾ ಕೆಲವೊಂದು ಪಥ್ಯಾಹಾರ ಅಂದ್ರೆ ಕಾಳು ತರಕಾರಿ ಜಾಸ್ತಿ ತಿನ್ನಿ, ರೈಸ್ ಗೋಧಿ ಅಥವಾ ತುಂಬಾ ಸ್ವೀಟ್ ಇರೋದನ್ನ ಕಡಿಮೆ ಮಾಡಿ, ಮತ್ತೆ ಸ್ಪ್ಲಿಟ್ ಮೀಲ್ ಮಾಡಿ, ಅಂದ್ರೆ 3 ಕಂಸಿ ಊಟ ಮಾಡೋ ಬದಲು 6 ಸ್ವಲ್ಪ ಊಟ ಮಾಡಿ, ಮತ್ತೆ ದಿನಕ್ಕೆ 1/2 ಗಂಟೆ ನಿಯಮಿತ ಅದು ವ್ಯಾಯಾಮ ಮಾಡಿ, ಇದೆಲ್ಲ ಹೇಳ್ತಾರೆ. ಹೇಳದನ್ನ ಮಾಡಿ 2 ವಾರ ಬಿಟ್ಟು ಪುನಃ ಪರೀಕ್ಷೆ ಮಾಡಿ ನೋಡಿ ಖಾಲಿ ಹೊಟ್ಟೆಲ್ ಊಟ ತಿಂಡಿ ಆದ್ಮೇಲೆ ಅಂತೆಲ್ಲ ಹೇಳ್ತಾರೆ. ಅವುಗಳನ್ನ ನೀವು ಫಾಲೋ ಮಾಡ್ಬೇಕು. ಅದರಲ್ಲಿ ಸಹಜವಾಗಿ ನಾರ್ಮಲ್ ಬಂದ್ರೆ ಅದ್ರ ನಂತರ ಅವುಗಳನ್ನೇ ಈ ಪಥ್ಯ ಆಹಾರ ಹಾಗೂ ಎಕ್ಸಸೈಸ್ ಅನ್ನೇ ಮುಂದುವರಿಸ್ಕೊಂಡು ಹೋದ್ರು ಸಾಕಾಗ್ತದೆ. ಅದೇ ನಿಯಮಿತವಾಗಿ ವೈದ್ಯರು ಹೇಳದನ್ನ ಪಾಲಿಸೋದು, ನಿಯಮಿತವಾಗಿ ತಪಾಸಣೆ ಮಾಡೋದು, ಅದನ್ನ ಒಂದು ತಹಬದಿ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್. ನಾನು ಎಷ್ಟೋ ಜನರಿಗೆ ಹೇಳೋದುಂಟು, ಈ ಶುಗರ್ BP ಎಲ್ಲ ಹೆಂಗಂದ್ರೆ ಕುದುರೆ ಅಂತಾರ ಅಂತ. ಕುದುರೆ ಹಗ್ಗ ನಮ್ ಕೈಯಲ್ಲಿದ್ರೆ ಏನು ಆತಿಲ್ಲ, ಕುದುರೆ ಹಗ್ಗ ಬಿಟ್ಟು ಕೂತ್ಕೊಂಡ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ.
0: ಕರೆಕ್ಟ್, ಕಂಟ್ರೋಲ್ ನಮ್ಮ ಹತ್ರ ಇದೆ.
1: ಹೌದೌದು, ಹಗ್ಗ ನಿಮ್ಮ ಹತ್ರ ಇದ್ರೆ ಯಾವ ಕಾಯಿಲೆನೂ ದೊಡ್ಡದಲ್ಲ.
0: ಸರಿಯಾಗಿ ಹೇಳಿದ್ರಿ ಡಾಕ್ಟರ್. ಈಗ ಡಾಕ್ಟರ್ ಹತ್ರ ಕೇಳ್ದಿತ್ತು, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಶುರುವಾದ ಮಧುಮೇಹ ಶುಗರ್ ಡಯಾಬಿಟಿಸ್ ಮತ್ತೆ ಹೆತ್ತ ಮೇಲೆ ಹೋತ ಅಂತ ಸ್ವಲ್ಪ ಹೊತ್ತಲ್ಲಿ ಕೇಂಬ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರುವುದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಮಧುಮೇಹ. ಹೆಸರು ಕೇಂದ್ರೆ ಹೆದರಿಕೆ ಇತ್ತು, ಹೆಸರು ಕೇಂಬಕ್ ಸ್ವೀಟ್ ಇತ್ತು, ಆದ್ರೆ ಅದರ ಪರಿಣಾಮಗಳ ಬಗ್ಗೆ ತುಂಬಾ ಹೆದರಿಕೆ. ಡಾಕ್ಟರ್ ಎಂತೆಲ್ಲ ಆತು ಗರ್ಭಿಣಿ ಸ್ತ್ರೀಯರಲ್ಲಿ ಮಧುಮೇಹ ಶುಗರ್ ಬಂದ್ರೆ ಅಂತ ಹೇಳ್ರ. ಆದ್ರೆ ಅದು ಗರ್ಭಿಣಿ ಆದಾಗ ಬಂದಿದ್ರೆ ಹೆತ್ತ ಮೇಲೆ ಹೊತ್ತ ಆ ಶುಗರ್ ಒಂಚೂರು ಹೇಳಿ.
1: ಅದೇ ಈಗ ಗರ್ಭಿಣಿಯಲ್ಲಿ ಶುಗರ್ ಬರೋದಂತ ಅನ್ನೋದು ಸಾಮಾನ್ಯವಾಗಿ 5-6 ತಿಂಗಳ ನಂತರ ಗೊತ್ತಾಗುವಂತದ್ದು. ಈಗ ಫಸ್ಟ್ ಟೆಸ್ಟಿಗೆ ಹೋದಾಗ 3 ತಿಂಗಳಲ್ಲ ಶುಗರ್ ಪರೀಕ್ಷೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು. ಅದರಲ್ಲೇ 250-300 ಇತ್ತಂದ್ರೆ ಅವ್ರಿಗೆ ಮುಂಚಿತವಾಗಿ ಶುಗರ್ ಇದೆ ಅಂತ, ಅದು ಗಮನಕ್ಕೆ ಬಂದಿರುವುದಿಲ್ಲ. ಆ ತರದ ಪ್ರಕರಣಗಳು ಅಥವಾ ಆ ತರದ ಮಹಿಳೆಗೆ ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೂ ಅದೇ ಸಮಸ್ಯೆ, ಮಧುಮೇಹದ ಸಮಸ್ಯೆ ಇರ್ತದೆ. ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಬೇಕು, ಫಾಲೋ ಅಪ್ ಬೇಕು. ಈ ಗರ್ಭಿಣಿಯಲ್ಲಿ ಬರುವಂತಹ ಏನು ಮಧುಮೇಹ ಇದೆ ಅದು ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೆ ಒಂದು ನಿಯಂತ್ರಣಕ್ಕೆ ಬರ್ತದೆ. ಏನ್ ಗರ್ಭಾವಸ್ಥೆಯಲ್ಲಿ ಅವ್ರದ್ದು ಗ್ಲೂಕೋಸ್ ಇಂಟಾಲರೆನ್ಸ್ ಇರುತ್ತೆ ಅಂದ್ರೆ ಏನು ನಾವು ಜಾಸ್ತಿ ಅಂಶದ ಶರ್ಕರೆ ಪಿಷ್ಟಗಳು ಕೊಟ್ಟಾಗ ಅವ್ರ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಲ್ಲ ಅದು ಹೆರಿಗೆ ಆದ ನಂತರ ಸಾಮಾನ್ಯವಾಗಿ ಸಹಜ ಸ್ಥಿತಿಗೆ ಬರ್ತದೆ. ಆದ್ರೆ ಸಹಜ ಸ್ಥಿತಿಗೆ ಬಂತಂದ ಕೂಡಲೇ ನಾವು ಹೇಳ್ತಿರುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನೆಲ್ಲ ಬಿಟ್ಟು ಬಿಡುದಲ್ಲ. ನೀವು ಮಧುಮೇಹ ನಿಮ್ಗೆ ಗರ್ಭಿಣಿಯಲ್ಲಿ ಬಂತು ಅಂತಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳ ಅಗತ್ಯತೆ ಇದೆ. ಇನ್ನೊಂದು 20 ವರ್ಷದಲ್ಲೋ 10 ವರ್ಷದಲ್ಲೋ ನಿಮ್ಗೆ ಮಧುಮೇಹ ಬರಬಹುದು. ಡೆಲಿವರಿ ಆದ್ಮೇಲೆ ನಾರ್ಮಲ್ ಬರುತ್ತೆ ಹೌದು, ಆದ್ರೆ ನಾವು ಈಗ ಪಥ್ಯಾಹಾರ ಹೇಳಿರ್ಬೋದು ಅಥವಾ ಒಂದು ಎಕ್ಸಸೈಸ್ ಹೇಳಿರ್ಬೋದು ನಿಯಮಿತ, ಅವುಗಳನ್ನ ಡೆಲಿವರಿ ನಂತರನು ಮುಂದುವರಿಸುವುದು ಬಹಳ ಉತ್ತಮ. ಯಾಕಂದ್ರೆ ಅವರು ಸ್ವಾಭಾವಿಕವಾಗಿ ಇನ್ನೊಂದು 10 ವರ್ಷದಲ್ಲಿ 15 ವರ್ಷದಲ್ಲಿ ಶುಗರ್ ಅವರಿಗೆ ಬರುವಂತದ್ದು ಅಥವಾ ಮಧುಮೇಹ ಅವರಿಗೆ ಬರುವಂತಹ ಸಂಭವನೀಯತೆಗಳು ಜಾಸ್ತಿ.
0: ಹಾಂಗಾಗಿ ಏನು ಮದ್ದು ನೀವು ಮೊದಲು ಮಾಡ್ತಿದ್ರಿ ಅಥವಾ ಏನು ಪಥ್ಯ ನೀವು ಮದ್ದು ಬೇಡ.
1: ಮದ್ದು ಸಾಮಾನ್ಯವಾಗಿ ನಾವು ಏನು ಮಾತ್ರೆಗಳು ಕೊಡ್ತೇವೆ ಅಥವಾ ಇನ್ಸುಲಿನ್ ಕೊಡ್ತೇವೆ ಅದು ಬೇಕಾಗಲ್ಲ ಡೆಲಿವರಿ ಆದ್ಮೇಲೆ. ಆದ್ರೆ ನಾನು ಹೇಳ್ತಿರೋದು ಏನಂದ್ರೆ ಅವರು ಆ ಎಕ್ಸಸೈಸ್ ವ್ಯಾಯಾಮ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡ್ತಿರ್ತಾರೆ. ಈಗ ಶುಗರ್ ಇತ್ತನ್ ಗೊತ್ತಾಗ ಮುಂಚೆ ವಾರ ಹಬ್ದು ಪಾನಿಪುರಿ ಬೇಲ್ಪುರಿ ಕಡೆಗೆ ಗೋಬಿ ಮಂಚೂರಿ ತಿಂದು ಹಿಂಗಿದೆಲ್ಲ ಅಭ್ಯಾಸ ಇರುತ್ತೆ. ದಿನ ಒಂದೊಂದು ಲೇಸ್ ಪ್ಯಾಕೆಟ್ ಖಾಲಿ ಮಾಡುದು ಅದು ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ ಜೀವನ ಶೈಲಿ ಸ್ವಾಭಾವಿಕವಾಗಿ ಯಾವುದೇ ಗರ್ಭಿಣಿ ಮಹಿಳೆ ಬದಲಾಯಿಸ್ಕೊಂಡ್ ಬಿಡ್ತಾರೆ. ಒಂದು ನನ್ನ ಮಗುವಿನ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಅಯ್ಯೋ ಮಗುಗೇನೋ ಸಮಸ್ಯೆ ಆಗ್ತೋ ಹೆರಿಗೆಗೆ ಎಂತ ಕಷ್ಟ ಆಗ್ತೋ ಅನ್ನೋ ಒಂದು ಭಯದಲ್ಲಿ ಜೀವನ ಶೈಲಿನೇ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆ ಬದಲಾದ ಜೀವನ ಶೈಲಿನ ಮುಂದುವರಿಸ್ಕೊಂಡು ಹೋಗುದು ಆ ಮಹಿಳೆಯ ಮುಂದಿನ ಜೀವನಕ್ಕೆ ಉತ್ತಮ ಅಂತ ನಾ ಹೇಳ್ತಿರೋದು.
0: ಕರೆಕ್ಟ್. ಏನು ಬದಲಾಯಿಸಿದಿರಿ ನೀವು ಜೀವನ ಶೈಲಿಯನ್ನ, ತಿಂಬುದಿರ್ಬೋದು, ವ್ಯಾಯಾಮ ಮಾಡೋದಿರ್ಬೋದು, ಎಕ್ಸಸೈಸ್ ಗಳು ಇನ್ನಷ್ಟು ಜಾಸ್ತಿ, ವಾಕಿಂಗ್ ಹಾಪುದು ಹಿಂಗಿದೆಲ್ಲ, ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮದ್ದನ್ನಲ್ಲ ಅಂತೇಳಿ ಹೇಳ್ರೆ. ಸೊ ಕಡಿಮೆ ಆದ್ರೂ ಬರುವ ಸಂಭವನೀಯತೆಗಳು ಜಾಸ್ತಿ ಅಂತಾಯ್ತು. ಈಗ ಶುಗರ್ ಒಂದ್ ವೇಳೆ ಆ ತಾಯಿ ಇದ್ರೆ ಅಂದ್ರೆ ಆ ಗರ್ಭಿಣಿ ಸ್ತ್ರೀಗಿದ್ರೆ ಅದು ಮಗಿಗೂ ಟ್ರಾನ್ಸ್ಫರ್ ಆಗ್ತ ಅಷ್ಟರಪ್ಪ ಅಥವಾ ಅದು ಹೆಂಗೆ ಎಂತ ಅದಕ್ಕೆಂತಾರು ಟೆಸ್ಟ್ ಇತ್ತ ಹೆಂಗ ಅದ್ ಗೊತ್ತಾಗ್ತ?
1: ಹಾಗಲ್ಲ ಅಂದ್ರೆ ಒಂದು ಆಲೋಚನೆಗಳಿದೆ ಏನಂತಂದ್ರೆ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೋ ಅದ್ರದ್ದು ಜೀವನ ಪರ್ಯಂತದ ಆರೋಗ್ಯ ಅವಾಗ್ಲೇ ನಿರ್ಧಾರ ಆಗ್ತದೆ ಅಂತ. ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಕೇಳಿದ್ರೆ ಹಾಗೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೆ? ತುಂಬಾ ಶುಗರ್ ಅನ್ಕಂಟ್ರೋಲ್ಡ್ ಇರುವ ತಾಯಿಗೆ ಹುಟ್ಟುವ ಮಗುವಿಗೆ ಮುಂದಿನ ಜೀವನದಲ್ಲಿ ಒಬೆಸಿಟಿ ಅಥವಾ ಸ್ಥೂಲಕಾಯತೆ, ಬೊಜ್ಜುತನ, ಶುಗರ್ ಬರುವಂತದ್ದು ಅಥವಾ ಬಿಪಿ ಬರುವಂತಹ ಸಂಭವನೀಯತೆಗಳು ಜಾಸ್ತಿ ಅವರು ವಯಸ್ಕರಾಗುವಾಗ. ಹುಟ್ಟುವತ್ತಿಗೆ ಶುಗರ್ ಬಂದ್ಬಿಡುವುದಿಲ್ಲ. ಒಂದು ಏನಂದ್ರೆ ಈ ಆರೋಗ್ಯವಂತ ಮಗು ಪಡೀಲಿಕ್ಕೆ ತಾಯಿ ಮಧುಮೇಹ ಆಗಿದ್ರೂ ಕೂಡ ಅವರ ರಕ್ತದಲ್ಲಿನ ಗ್ಲೂಕೋಸ್ ಉತ್ತಮ ರೀತಿಯಲ್ಲಿ ಕಂಟ್ರೋಲ್ ಅಲ್ಲಿದ್ರೆ ಮಗುವಿಗೆ ಯಾವುದೇ ಸಮಸ್ಯೆಗಳು ಆಗುದಿಲ್ಲ.
0: ಒಂದ್ ವೇಳೆ ತಾಯಿ ಡಯಾಬಿಟಿಕ್ ಪೇಷಂಟ್ ಆಗಿದ್ರು ಯಾವ್ದು. ಆದ್ರೆ ಈ ಶುಗರ್ ಇದ್ದವರಿಗೆ ಸಿಜೇರಿಯನ್ ಮಾಡು ಕಾತಿಲ್ಲ ಅಂದ್ರೆ ರಕ್ತ ಕಟ್ಟುದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಈ ತರದೊಂದು ಮಿತ್ ಗಳಿದಾವಲ್ಲ, ಅದ್ರ ಬೇಗ ಯಾವ ತರದ ಹೆರಿಗೆಯನ್ನ ಪ್ರಿಫರ್ ಮಾಡ್ತಾರೆ ಅವ್ರು? ನಾರ್ಮಲ್ ಆಗ್ತ ಹೆಂಗೆ ಅದನ್ನೊಂಚೂರು ಹೇಳಿ.
1: ಶುಗರ್ ಇದ್ದವರಿಗೆ ಸಹಜವಾಗಿ ಇಂತಹದ್ದೇ ಹೆರಿಗೆ ಆಗ್ಬೇಕು, ಸಹಜವೋ ಸಿಜೇರಿಯನ್ನು ಅನ್ನುವಂತದ್ದು ಪೂರ್ವ ನಿರ್ಧರಿತ ಅಲ್ಲ. ಸಾಮಾನ್ಯವಾಗಿ ಶುಗರ್ ಇದ್ದವರಿಗೆ ಸಹಜ ಹೆರಿಗೆ ಆಗುವಂತದ್ದು ಸಂಭವನೀಯತೆಗಳು ಸ್ವಲ್ಪ ಕಷ್ಟ. ಅಂದ್ರೆ ಮಗು ಸ್ವಲ್ಪ ದೊಡ್ಡದಾಗಿ ಬೆಳವಣಿಗೆ ಆಗಿದ್ರೆ ಪಕ್ಕೆ ಮೂಳೆ ಜಾಗ ಸಾಕಾಗುದಿಲ್ಲ, ಇಲ್ಲ ಸ್ವಲ್ಪ ಅವಧಿ ಪೂರ್ವ ಹೆರಿಗೆ ಆಯ್ತು, ನೀರೆಲ್ಲ ಹೋಯ್ತು ಅಂದ್ರೆ ಏನೋ ಒಂದು ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿ ಸಿಸೇರಿಯನ್ ಆಗುವಂತ ಸಂಭವನೀಯತೆಗಳು ಜಾಸ್ತಿ ಅಂತ ಹೇಳ್ತಿದ್ದೇನೆ ಹೊರತು ತಾಯಿಗೆ ಶುಗರ್ ಇದೆ ಅದಕ್ಕೋಸ್ಕರನೇ ಸಿಸೇರಿಯನ್ ಮಾಡ್ಬೇಕನ್ನುವಂತಹ ಯಾವುದು ಆಲೋಚನೆಗಳು ಇಲ್ಲ. ಬೇರೆ ಏನೋ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಶುಗರ್ ಇರುವ ತಾಯಿ ಅಂದ್ರೆ ಸ್ವಲ್ಪ ಬೇಗ ಹೆರಿಗೆ ನೋವು ಶುರು ಆಗೋದು, ನೀರ್ ಹೋಗುದು, ಮಗುಗ್ ಸುಸ್ತಾಗುದು, ಅದೇ ಮೂವ್ಮೆಂಟ್ ಕಡಿಮೆ ಆಗುದು, ಅಥವಾ ಮಗು ಎದೆ ಬಡ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುದು, ಈ ತರದ್ದೆಲ್ಲ ಆದಾಗ ಎಮರ್ಜೆನ್ಸಿ ಆಗಿ ಹೆರಿಗೆ ನೋವು ಬಂದಿಲ್ಲ ಅಂತಂದ್ರೆ ಸಿಸೇರಿಯನ್ ಮಾಡ್ಬೇಕಾಗತ್ತೆ.
0: ಹಾಗಾಗಿ ಅಂತ ಒಂದು ಕ್ರಮ ತಕ್ಕಣಕಾತ ಪರಿಸ್ಥಿತಿ.
1: ಯಾವಾಗ್ಲೂ ಹೆರಿಗೆ ಯಾವ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಮೋಡ್ ಆಫ್ ಡೆಲಿವರಿ, ಸಹಜ ಹೆರಿಗೆ ಸಿಸೇರಿಯನ್ ಹೆರಿಗೆ, ಅದು ಪೂರ್ವ ನಿರ್ಧಾರಿತವಾಗಿ ಇರುವಂತಹದ್ದಲ್ಲ. ಅದು ಆ ಕ್ಷಣದಲ್ಲಿ ಅಥವಾ ಆ ಹಂತದಲ್ಲಿ ಆ ವೈದ್ಯರು ಗರ್ಭಿಣಿ ಮಹಿಳೆ ಅವರ ಕುಟುಂಬಸ್ಥರು ಸೇರಿ ಒಡಗೂಡಿ ತಗೊಳ್ಳುವ ನಿರ್ಧಾರ.
0: ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಕಂಡ್ಕೊಳ್ಳಿ ಡಾಕ್ಟರ್ ಹೇಳ್ತಾರಲ್ಲ ಮಾರ್ರೆ ನಿಮ್ದು ಸಿಜೇರಿಯನ್ನೇ ಮಾಡ್ಕತ್ತಂತೇಳಿ. ಈಗಲ್ಲ
1: ಕೆಲವೊಂದು ಆ ತರದ ಸನ್ನಿವೇಶಗಳಿದೆ. ಅದನ್ನೆಲ್ಲ ಹೇಳ್ತಕ್ಕೂ ಕಮ್ ಕಾತಿಲ್ಲ. ಕೆಲವದೆಲ್ಲ ಡಾಕ್ಟರ್ ತಲೆ ಬಿಸಿ ಡಾಕ್ಟರ್ಗೆ ಬಿಡ್ ಪೇಷಂಟ್ ತಕಂಕಾಗ.
0: ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆಂದ್ರೆ ಅದಕ್ಕೆ ಡಿಸೈಡ್ ಮಾಡುದು ಡಾಕ್ಟ್ರೇ, ನಾವಲ್ಲ. ನಾವು ಡಾಕ್ಟರ್ ಕೊಟ್ಟ ಸಲಹೆಯನ್ನ
1: ನಾನೊಂಚೂರು ಕರೆಕ್ಷನ್ ಮಾಡ್ತೇನೆ.
0: ಹೇಳಿ ಹೇಳಿ.
1: ಡಿಸಿಷನ್ ಯಾವಾಗ್ಲೂ ಗರ್ಭಿಣಿ ಮತ್ತೆ ಅವ್ರ ಕುಟುಂಬದವರದ್ದು. ಅವರಿಗೆ ಈ ದಾರಿ ತಕೊಳ್ಬಹುದಂತ ಟಾರ್ಚ್ ಲೈಟ್ ಹಿಡಿಬಹುದು, ದಾರಿಯಲ್ಲಿ ಎಳ್ಕೊಂಡು ಒಪ್ಕಾತಿಲ್ಲ. ಅಂದ್ರೆ ನಿರ್ಧಾರಗಳು ಯಾವತ್ತೂ ಗರ್ಭಿಣಿ ಮಹಿಳೆ ಅಥವಾ ಕುಟುಂಬಸ್ಥರೇ ಮಾಡಬೇಕು. ಯಾವುದು ಸಹ ಸುಲಭ ಅಥವಾ ಉತ್ತಮ ಅಂತ ನಾವು ಸೂಚಿಸಬಹುದು, ಅವರ ಪರವಾಗಿ ನಿರ್ಧಾರ ಮಾಡುವುದಲ್ಲ.
0: ಆದ್ರೆ ಈಗ ನಿರ್ಧಾರ ಆಚೆ ಆತಿತ್ತು, ಈಚೆ ಅಲ್ಲ. ಯಾಕಂದ್ರೆ ಡಾಕ್ಟರ್ ಹೇಳಿದನ್ನ ಜಸ್ಟ್ ಫಾಲೋ ಮಾಡ್ತಾರೆ. ನೀರ್ ಕಮ್ಮಿ ಆಯ್ತು ಸಿಸೇರಿಯನ್, ಮತ್ತೊಂದಾಯ್ತು ಸಿಸೇರಿಯನ್, ಅಲ್ಲದೆ ಡಾಕ್ಟರ್ ಹೇಳಿ ಹಾಂಗೆ ಆತಿಪ್ಪುದು. ಈಗ
1: ಇಲ್ಲ, ಇದನ್ನ ನಾನು ಒಪ್ಪುದಿಲ್ಲ. ಇದಕ್ಕೊಂದು ನಾವು ಚರ್ಚಾಗೋಷ್ಠಿ ಅಥವಾ ಹರಟೆ ಕಾರ್ಯಕ್ರಮನ ರೇಡಿಯೋ ಕುಂದಾಪುರದಲ್ಲೇ ನಡೆಸುವ ಅಂತ ಹೇಳ್ತಾ ಮುಂದುವರಿಯುವ.
0: ಓಕೆ, ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಈ ಶುಗರ್ ಡಯಾಬಿಟಿಸ್ ಬಗ್ಗೆ ಮಾತಾಡಿ ಆಯ್ತು ಗರ್ಭಿಣಿ ಸ್ತ್ರೀಯರಲ್ಲಿ. ಇನ್ನೊಂದಿದೆ ಮಾರ್ರೆ, ಬಿಪಿ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಇದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಶ್ವೇತಾ, ಮತ್ತೆ ಪಿ ಯು ಆರ್ಮಿಲ್ ಅಂತ ಮಾಡ್ಕನ್ಕೊಂಡಿದ್ದೆ.
1: ನಾನ ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
1: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
0: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
1: ನೀನು ಬರ್ತಿಲ್ಲ ಹಂಗಾರೆ?
0: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಮಜ್ಜಿಕತೆ ಕೆಂಬುಕೆ ರೇಡಿಯೋ ಕುಂದಾಪುರ 89.6 FM ಟ್ಯೂನ್ ಮಾಡ್ಕೊಂಡ ಕೂತವ್ರಿಗೆಲ್ಲರಿಗೂ ನಮಸ್ಕಾರ. ಮತ್ತೆ ಅಜ್ಜಿಕತೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ಈಗ ಕೇಂತ ಇಪ್ಪದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಇದೇ ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಚಂದ ಚಂದದ ಅಜ್ಜಿ ಕತೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ನನ್ನ ಜೊತೆಗೆ ಬಂದು ಕೂತೀರ. ನಾವು ಮಕ್ಕಳಿಗಾಗಿ ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಏನೆಲ್ಲ ಪ್ರಯತ್ನ ಮಾಡುತ್ತೋ ಆ ಪ್ರಯತ್ನ ಎಲ್ಲವೂ ಒಬ್ಬ ಒಳ್ಳೆ ಪ್ರಜೆಯನ್ನು ನಾವು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಪೂರಕವಾಗಿರುತ್ತೆ. ಯಾವುದೇ ಜೀವಿ ಆಗಿರಲಿ, ಒಂದು ವರ್ತನೆಗೆ ಸಂಬಂಧಿಸಿದಂತೆ ಒಂದೊಂದು ರೀತಿಯ ಮನೋವೃತ್ತಿ ಅವರ ಹತ್ರ ಇದ್ದೇ ಇರುತ್ತೆ. ಆ ವರ್ತನೆ ಎಂಬುದು ಸದ್ವರ್ತನೆಯೂ ಆಗಿರ್ಬೋದು, ದುರ್ವರ್ತನೆಯೂ ಆಗಿರ್ಬೋದು. ಯಾವುದೇ ಜೀವಿಯ ಸದ್ವರ್ತನೆ ಮಾತ್ರ ಈ ಜಗತ್ತಿನ ಉನ್ನತಿಗೆ ನೆರವಾಗುತ್ತೆ, ಆದ್ರೆ ದುರ್ವರ್ತನೆ ವಿಗತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರಲ್ಲಿ ಒಳ್ಳೆಯ ವರ್ತನೆಗಳು ಕಾಣುವಂಗೆ ನಾವು ಮಾಡಬೇಕು. ಅದಕ್ಕೆ ಹೇಳುದು 3 ವರ್ಷದ ಬುದ್ಧಿ 100 ವರ್ಷದ ತನಕ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅದಕ್ಕೆ ಕಾಣಿ ನಾವು ನಮ್ಮ ರೇಡಿಯೋ ಕುಂದಾಪುರದಂಗೆ ಶುರು ಮಾಡದ್ದು ನೀತಿಯುಕ್ತ ಕತೆಗಳ ಅಜ್ಜಿ ಕಥಾ ಸರಣಿ. ಪ್ರತಿ ಭಾನುವಾರ ಬೆಳಿಗ್ಗೆ ನೀವು ತಪ್ಪದೇ ಕೇಣಿಯಕ್ಕ. ಅಂದಂಗೆ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ ಅಜ್ಜ ಅಜ್ಜಿಂದ್ರ ಬಾಯಿಂದ ಕತೆ ಕೆಂಬು ಭಾಗ್ಯ ಅಂತೂ ಈಗಿನ ಮಕ್ಕಳಿಗೆ ಸಿಕ್ಕೋದು ಬಹಳ ಅಪರೂಪ. ಈಗೀಗ ಕತೆ ಹೇಳೋ ಅಜ್ಜ ಅಜ್ಜಿಯೂ ಇಲ್ಲ, ಇದ್ರೂ ಅವ್ರಿಗೆ ಕತೆ ಹೇಳಕ್ ಪುರ್ಸೋತು ಇಲ್ಲ. ಪುರ್ಸೋತಿದ್ರು ಕತೆ ಕೆಂಬಕ್ಕೆ ಇಂಟ್ರೆಸ್ಟ್ ಇಪ್ಪು ಮೊಮ್ಮಕ್ಕಳು ಇಲ್ಲ. ನಾವು ನೀವು ಇಂಥ ಪರಿಸ್ಥಿತಿನ ಕಂಡ್ಕೊಂಡು ಹಿಂಗೆ ಸುಮ್ಮನೆ ಬಿಡು ಕತೆ ಹೇಳಿ. ಅದಕ್ಕೆ ನಾವು ಒಂದು ಉಪಾಯ ಮಾಡಿತ್ತು. ಉಪಾಯ ಅಂತ ಇಲ್ಲ, ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂತೇಳಿ ಹುಡುಕ್ತಾ ಹಾಪದ್ ಬಿಟ್ಕೊಂಡು ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋದು ಅಂತೇಳಿ. ಆಗ ಎಂತ ಅಂದ್ರೆ ಅವರೇ ಮುಂದೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿಯೂ ಆತ್ರ, ಅಜ್ಜ ಅಜ್ಜಿಯೂ ಆತ್ರ. ಇಷ್ಟೇ ಅಲ್ಲ ಕೇಣಿ, ಇನ್ನೂ ಒಂದು ಲಾಭ ಇತ್ತು. ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಈಗಿನ ಜನರೇಷನ್ ಹಂಗೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗ್ಗೆ ಎಲ್ಲರೂ ಸೃಷ್ಟಿ ಆತ್ರಿ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದ ವತಿಯಿಂದ ನಾವು ಶುರು ಮಾಡಿದ್ದು ಅಜ್ಜಿ ಕತೆ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆಕ್ಕೆಂತ ಖುಷಿ ಪಡುವ ಕಾರ್ಯಕ್ರಮ. ಕಳೆದ 5 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆಕ್ಕೆಂತ ಬಂದಿರಿ, ಖುಷಿ ಪಟ್ಟಿರಿ. ಈ ವಾರ ನಮ್ಮ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಒಂದಿಷ್ಟು ಮಕ್ಕಳ ಕತೆ ಹೇಳಕ್ ರೆಡಿಯಾಗಿ ಬಂದಿರ. ನಮ್ ಸ್ಟುಡಿಯೋದಂಗೆ ಇಲ್ಲೇ ಕೂತ್ಕೊಂಡಿರ. ಇನ್ನು ತಡ ಮಾಡು ಬೇಡ, ಈಗಲೇ ಶುರು ಮಾಡುವ ಅಜ್ಜಿ ಕತೆ. ಬನ್ನಿ ಕೇಂಬ, ಇದು ಅಜ್ಜಿ ಕತೆ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ನೀವೆಲ್ಲರೂ ಪುಣ್ಯಕೋಟಿಯ ಕತೆ ಕೇಳಿದ್ರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು ಎಂಬುದನ್ನ ಜಗಜ್ಜಾಯರು ಪಡಿಸಿದಂತಹ ಪ್ರತಿಯೊಬ್ಬರ ಕರುಳು ಹಿಂಡುವಂತ ಕತೆ ಇದು. ಇದೇ ರೀತಿ ನಾವು ಜೀವನದಂಗೆ ಸದಾ ಸತ್ಯವಾದಿಗಳಾಗಿರ್ಬೇಕು. ಸತ್ಯವಾದಿಗಳಾಗಿದ್ರೆ ಮಾತ್ರ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಸಂಚರಿಸ್ತಾ ಇರ್ತಾ ಅಂತ ಒಂದು ಒಳ್ಳೆ ನೀತಿ ಕತೆ ಇಲ್ಲಿದೆ. ಸದಾ ಸತ್ಯವಾದಿಗಳಾಗಿರುವಂತಹ ಜಿಂಕೆಗಳು ಒಬ್ಬ ಬೇಟೆಗಾರನ ಮನ ಪರಿವರ್ತನೆಗೆ ಕಾರಣವಾಗುವಂತಹ ಬಗೆಯನ್ನ ಈ ಕತೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಸತ್ಯವಾದಿ ಜಿಂಕೆಗಳೆಂಬ ಈ ಅಜ್ಜಿ ಕತೆಯಂಗೆ ಅಂತ ಒಳ್ಳೆ ವಿಷಯ ಏನಿತ್ತು ಅಂತ ತಿಳ್ಕೊಂಡ್ಕರೆ ಈ ಕತೆನೇ ಕೇಳ್ಕ. ಇದನ್ನ ನಿಮ್ಗೆ ಹೇಳುಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆಯ 5ನೇ ತರಗತಿಯ ನಾಗರತ್ನ ರೆಡಿಯಾಗಿ ಕೂಕೊಂಡಿದ್ದಾಳೆ. ಅವಳು ಬಾಯಿಂದಲೇ ಈಗ ಕೇಂಬ ಸತ್ಯವಾದಿ ಜಿಂಕೆಗಳ ಕತೆ.
1: ಸತ್ಯವಾದಿ ಜಿಂಕೆಗಳು. ಒಂದು ಕಾಡಲ್ಲಿ ಒಂದು ಕೆರೆ ಇತ್ತು. ಆ ಕಾಡಿನ ಎಲ್ಲಾ ಪ್ರಾಣಿಗಳಲ್ಲಿ ನೀರು ಕುಡು ಬತ್ತಿದ್ವು. ಒಂದಿನ ಒಬ್ಬ ಬೇಟೆಗಾರ ಅಲ್ಲಿ ನೀರು ಕುಡು ಬತ್ತ. ಅವನಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ನೀರು ಕುಡಿತ. ಅವನಿಗೆ ತುಂಬಾ ಹಸುವ ಇರತ್ ತುಂಬಾ ಸುಸ್ತಾ ಇರತ್ತ. ಅದಕ್ಕೆ ಅವನು ಯೋಚನೆ ಮಾಡ್ತ, ಈ ಕಾಡಿನ ಪ್ರಾಣಿಗಳು ಇಲ್ಲಿ ನೀರು ಕುಡು ಬಂದೇ ಬತ್ತು, ನಂಗೆ ಇಲ್ಲಿ ಸುಲಭ ಬೇಟೆ ಸಿಕ್ಕತ್ತಂದೇಳಿ ಅನ್ಕಂತ. ಅವನಲ್ಲೇ ಪಕ್ಕದಲ್ಲಿದ್ದ ಒಂದು ಬೇಲದ ಮರ ಹತ್ತಿ ಕೂತ್ಕೊಳ್ತ. ಸ್ವಲ್ಪ ಹೊತ್ತಲ್ಲೇ ಒಂದು ಹೆಣ್ಣು ಜಿಂಕೆ ಅಲ್ಲಿ ನೀರು ಕುಡುಕ್ ಬತ್ತು. ಬೇಟೆಗಾರ ಅದನ್ನು ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಬೇಟೆಗಾರ ಅದನ್ನು ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡುವುದನ್ನು ಆ ಜಿಂಕೆ ನೋಡ್ತು. ಅದಕ್ಕೆ ಅದು ಹೇಳ್ತು, ಅಯ್ಯ ಬೇಟೆಗಾರ, ನಂಗೆ ಗೊತ್ತಿತ್ತು ನಾನಿನ್ ಬಾಣದಿಂದ ತಪ್ಸ್ಕಂ ಕಾತಿಲ್ಲ ಅಂದೇಳಿ, ಆದರೆ ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ರು, ಅದಕ್ಕೆ ನೀ ನಂಗೆ ಸ್ವಲ್ಪ ಸಮಯಾವಕಾಶ ಕೊಡು, ನಾನು ನನ್ನ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಹಾಲು ಕುಡಿಸಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳ್ತು. ಬೇಟೆಗಾರಂಗೆ ನಗು ಬತ್ತು. ಅವನಿಗೆ ಆ ಜಿಂಕೆಗಳು ಮತ್ತೆ ವಾಪಸ್ ಅವನ ಹತ್ರ ಬತ್ತಮ್ಮು ನಂಬಿಕೆ ಅವನಿಗಿರ್ಲಿಲ್ಲ. ಆದರೂ ಅವನೊಂದ್ಸತಿ ಯೋಚನೆ ಮಾಡಿ ಈ ಜಿಂಕೆ ಹೇಗೆ ಹೇಳೋತ್ತಿಗೆ ಇದನ್ನ ಬಿಡುವುದೇ ಒಳ್ಳೇದಂದೇಳಿ, ನನ್ನ ಅದೃಷ್ಟದಲ್ಲಿದ್ದರೆ ನಂಗೆ ಇನ್ನೊಂದು ಬೇಟೆ ಸಿಕ್ಕತ್ತಂದೇಳಿ ಅದನ್ನ ಹೋಪಕ್ಕೆ ಬಿಡ್ತ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೊಂದು ದೊಡ್ಡ ಕೊಂಬಿಪ್ಪು ಒಂದು ಗಂಡು ಜಿಂಕೆ ಬತ್ತು. ಬೇಟೆಗಾರ ಅದನ್ನ ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಅಷ್ಟೊತ್ತಿಗೆ ಆ ಜಿಂಕೆ ಹೇಳತ್ತು, ಅಯ್ಯ ಬೇಟೆಗಾರ, ನಾನು ನನ್ನ ಜಿಂಕೆ ಮತ್ತು ಮರಿಗಳಿಂದ ದೂರ ಆಯ್ ಸುಮಾರು ಹೊತ್ತಾಯಿತು, ಅವ್ರು ಗಾಬರಿ ಇರ್ಬೋದು, ಈಗ ದಯವಿಟ್ಟು ನನ್ನ ಹೋಪಕ್ಕೆ ಬಿಡು, ನಾನು ಅವ್ರ ಹತ್ರ ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳತ್ತು. ಬೇಟೆಗಾರ ತುಂಬ ಸಿಡಿಮಿಡಿಗೊಂಡ. ಅವನು ನನ್ನ ಭಾಗ್ಯದಲ್ಲಿ ಹಸ್ಕೊಂಡೇ ಇರ್ಕಂತಿದ್ರೆ ನಾ ಹಸ್ಕೊಂಡೇ ಇರ್ತೆ ಅಂತ ಹೇಳಿ ಅದನ್ನು ಹೋಪಕ್ಕೆ ಬಿಡ್ತ. ಅಲ್ಲಿ ಹೆಣ್ಣು ಜಿಂಕೆ ತನ್ನ ಮಕ್ಕಳ ಹತ್ರ ಬಂದ ಅವುಗಳಿಗೆ ಹಾಲು ಕುಡಿಸಿ ಮುಚ್ಚಿ ತನ್ನ ಸ್ನೇಹಿತೆಗೆ ಎಲ್ಲ ವಿಷಯ ಹೇಳಿ ತನ್ನ ಮಕ್ಕಳನ್ನು ಒಪ್ಪಿಸುವಷ್ಟರಲ್ಲಿ ಅಲ್ಲಿ ಗಂಡು ಜಿಂಕೆ ಬತ್ತು. ಗಂಡು ಜಿಂಕೆಯು ನನ್ನ ಮಕ್ಕಳನ್ನು ಮುಚ್ಚಿತು. ಮಕ್ಕಳು ತನ್ನ ತಂದೆ ತಾಯಿಯರಿಂದ ದೂರ ಹಪ್ಪಕ್ಕೆ ಇಷ್ಟಪಡಲಿಲ್ಲ. ಅವುಗಳ ಹಠವನ್ನು ಕಂಡು ಜಿಂಕೆಗಳು ಅವುಗಳ ಮರಿಗಳನ್ನು ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಅವೆಲ್ಲರೂ ಕೆರೆ ದಡಕ್ಕೆ ಬಂದ ಜಿಂಕೆ ಬೇಟೆಗಾರಂಗೆ ಹೇಳ್ತು, ಬೇಟೆಗಾರ ಈಗ ನಾವು ಬಂದಿದ್ದೇವೆ, ನೀನೀಗ ನಮ್ಮನ್ನ ನಿನ್ನ ಬಾಣದಿಂದ ಕೊಂದು ನಿನ್ ತಿಂದು ಹಸುವನ್ನು ನಿಂಗಿಸ್ಕೋ ಅಂತ ಹೇಳ್ತು. ಬೇಟೆಗಾರಂಗೆ ಆ ಸತ್ಯವಾದಿ ಜಿಂಕೆಗಳನ್ನು ಕಂಡು ಆಶ್ಚರ್ಯವಾಯ್ತು. ಅವನು ಮರದಿಂದ ಕೆಳಗಿಳಿದು ಬಂದು ಹೇಳ್ದ, ಇವು ಸತ್ಯವಾದಿಗಳು, ಪ್ರಾಣದ ಮೇಲಿನ ಮೋಹವನ್ನು ಬಿಟ್ಟು ವಚನ ಪಾಲನೆಗಾಗಿ ಮತ್ತೆ ನನ್ನಲ್ಲಿಗೆ ಬಂದಿದ್ದಾವೆ, ಇವು ಸತ್ಯವಾದಿಗಳು ಎಂದು ಹೇಳಿದನು. ಮನುಷ್ಯನಾಗಿ ನಾನು ಎಷ್ಟು ನೀಚನಾಗಿದ್ದೇನೆ ಎಂದನು. ನಾಲ್ಕು ಕಾಸು ಸಂಪಾದಿಸಲು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಈ ನಿರಪರಾಧಿ ಪಶುಗಳನ್ನು ಕೊಲ್ಲುತ್ತೇನೆ ಎಂದು ಅವನು ಅವಾಗ ಹೇಳಿದನು. ಇನ್ನು ಮುಂದೆ ನಾನು ಯಾವ ಪಶುಗಳನ್ನು ಕೊಲ್ಲುವುದಿಲ್ಲ ಎಂದು ಹೇಳಿ ಅವನು ಅವನ ಬಾಣವನ್ನು ಮುರಿದು ಬಿಸಾಡ್ತಾನೆ. ಆಮೇಲೆ ಅದೇ ಸಮಯಕ್ಕೆ ಅಲ್ಲಿಗೆ ಸ್ವರ್ಗದಿಂದ ಒಂದು ವಿಮಾನ ಬಂದಿಳಿಯತ್ತೆ. ಅವ ಅದನ್ನ ತಂದ ದೇವದೂತ ಹೇಳ್ತ, ಇವತ್ತು ಈ ಜಿಂಕೆಗಳು ಸತ್ಯದ ರಕ್ಷಣೆಗಾಗಿ ಪಾಪರಹಿತವಾದವು, ಅದಕ್ಕೆ ಈಗ ಅವು ಸ್ವರ್ಗಕ್ಕೆ ಹೋಗ್ತವೆ. ನೀನು ಸಹ ಇವತ್ತು ಇವುಗಳ ಮೇಲೆ ದಯ ತೋರ್ದೆ, ನೀನು ಸಹ ಅವ್ರ ಜೊತೆ ಸ್ವರ್ಗಕ್ಕೆ ಹೊರಡು ಅಂತ ಹೇಳ್ತಾನೆ. ಜಿಂಕೆಗಳು ಮತ್ತು ಜಿಂಕೆಗಳ ಮರಿಗಳು ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಆ ಬೇಟೆಗಾರ ಸಹ ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಅವರೆಲ್ಲರೂ ಸತ್ಯ ಮತ್ತು ದಯೆ ಪ್ರಭಾವದಿಂದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗ್ತರು. ಸತ್ಯ ದಯೆ ಇದ್ದಲ್ಲಿ ದೈವತ್ವವಿದೆ.
0: ಎಲ್ಲಿ ಸತ್ಯ ಮತ್ತು ದಯೆ ಇರುತ್ತೋ ಅಲ್ಲಿ ದೈವತ್ವ ಇದೆ ಅನ್ನೋದನ್ನ ನಮ್ಮ ನಾಗರತ್ನ ಎಷ್ಟು ಚಂದ ಮಾಡಿ ಸತ್ಯವಾದಿ ಜಿಂಕೆಗಳ ಕತೆಗಳ ಮೂಲಕ ನಮ್ಗೆ ತಿಳಿಸಿಕೊಟ್ಲ ಅಲ್ವಾ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಒಳ್ಳೇದಾ ಇರ್ಕಾರೆ ನಾವ್ ಯಾವತ್ತೂ ಒಳ್ಳೆಯವ್ರ ಸಂಘ ಮಾಡ್ಬೇಕು, ಕೆಟ್ಟವ್ರ ಸಂಘ ಮಾಡೋಕಾಗ. ಹಾಂಗೆ ನಾವು ಒಳ್ಳೊಳ್ಳೆ ಅಭ್ಯಾಸ ಇಟ್ಕೊಳಕ, ಕೆಟ್ಟ ಅಭ್ಯಾಸ ಮಾಡೋಕೆ ಆಗ. ಹಾಗೆ ನಮ್ ನಡವಳಿಕೆ ಕೂಡ ಚೆನ್ನಾಗಿರ್ಕ, ನಾವು ಆಡುವ ಮಾತಿಗೂ ನಾವು ನಡೆಯುವ ರೀತಿಗೂ ಹೊಂದಾಣಿಕೆಯೂ ಇರ್ಕ. ಏನೇ ಕಷ್ಟ ಎದುರಾದ್ರೂ ಅದನ್ನ ನಗ್ನಗ್ತಾ ಸ್ವೀಕರಿಸಬೇಕು. ಈ ತರದ ಅನೇಕ ಮೌಲ್ಯಗಳನ್ನು ಹೊಂದಿರೋ ಒಂದು ಒಳ್ಳೆ ಕತೆ ಇಲ್ಲಿ ಇತ್ಕೇಣಿ. ಇದು ಮೇಗಳ ಮುಗ್ಧತನದ ಕತೆ. ಇದನ್ನ ಹೇಳುಕೆ ಬಂದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದ 5ನೇ ತರಗತಿಯ ವಿದ್ಯಾರ್ಥಿನಿ ಅನುಶ್ರೀ. ಬನ್ನಿ ಕೇಂಬ ಮೇಗಳ ಮುಗ್ಧತನದ ಈ ಕತೆ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಗಳ ಮುಗ್ಧತನ. ಮೇಗ ಒಂದ್ ತಂದೆ ಅಲ್ದಿದ ಮಗು, ಅವಳಿಗಾಗ 5 ವರ್ಷ ಅಷ್ಟೇ. 3 ವರ್ಷದ ಮಗು ಇಪ್ಪತ್ತಿಗೆ ಅವಳ ತಂದೆ ತೀರಿ ಹೋಗಿದ್ರ. ಅವ್ರ ಅಮ್ಮನೇ ಅವಳಿಗೆ ತಂದೆ, ಗುರು ಎಲ್ಲ ಇದ್ರ. ಮೇಘ ತುಂಬಾ ಪಾಪದ ಮಗು, ಅವಳಿಗೆ ಎಂಥದ್ದು ಗೊತ್ತೇ ಆಗ್ತಿಲ್ಲ. ಒಳ್ಳೆಯರ ಕೆಟ್ಟರ ಎಲ್ಲರೊಟ್ಟಿಗೂ ಬರೀತಿದ್ದಾಳ. ಅವಳ ಹೃದಯ ಒಳ್ಳೆ ಹಾಲಿನ ಹಂಗಿದ್ದಿತ್ತ, ಮೇಣದಷ್ಟು ಮೃದು ಆಯ್ದಿತ್ತಂಬ್ರ. ಅದವ್ರ ಅಮ್ಮಂಗೂ ಗೊತ್ತಿದ್ದಿತ್ತ. ಅದಕ್ಕೆ ಅವ್ರ ಎಂಥದೇ ಮಾಡುದವರು ಬೈತಿರ್ಲ ಅಮ್ರ, ಹೊಡಿತಿರ್ಲ ಅಮ್ರ ಅಂತ ಅವ್ರು ಉದಾಹರಣೆ ಕೊಟ್ಟು ಉಪಾಯ ಮಾಡಿ ಹೇಳ್ತಿದ್ದೀರ. ಅದಕ್ಕೆ ಅವಳು ತುಂಬಾ ಜಾಣೆ ಆಯ್ದಿದ್ದಾಳ. ಒಂದ್ ದಿವ್ಸ ಅವಳಿಗೆ ಎಂದರು ತಿಂಬು ಬೇಕಂತಂದಳಿ ಒಂದ್ ಬುಟ್ಟಾಗೆ ಹಣ್ಣೆಲ್ಲ ಇಟ್ಕೊಂಡಿದ್ದಾಳ. ಅದಕ್ಕೆ ಅವ್ರ ಅಮ್ಮ ಒಂದ್ ಕೊಳ್ತದ ಹಣ್ಣಂತಂದು ಹಾಕ್ರಮ್. ಮಗು ಹೇಳುತ್ತಮ್ರ, ಅಮ್ಮ ಆ ಹಣ್ಣು ಕೊಳ್ತೋಯ್ತು, ಆ ಹಣ್ಣನ್ನ ತೆಗ್ದಿಸಾಳ ನೋಡಿ ಹೇಳ್ತಮ್. ಆದ್ರೆ ಅವ್ರ ಅಮ್ಮ ಆ ಮಗಿನ ಸುಮ್ಮನಿಸಿ ಆ ಬುಟ್ಟಿನ ಒಳ್ತಕೊಂಡಿರ್ತಮ್ರ. ಮಾರನೆ ದಿನ ಅವಳ ಮುಂದೆಯೇ ಆ ಬುಟ್ಟಿನ ತೆಗ್ದಲ್ಲ, ಆ ಕೊಳ್ತೋದ ಹಣ್ಣಿನೊಟ್ಟಿಗೆ ಇನ್ನೂ ಒಂದೆರಡು ಹಣ್ಣು ಕೊಳ್ತೋ ಇದ್ದಿತ್ತಮ್. ಅದಕ್ಕೆ ಮಗ್ಳು ಹೇಳ್ತಾಳಮ್ರ, ಕಂಡಿ ಅಮ್ಮ, ನಾನು ನಿಂಗೆ ಮೊದ್ಲೇ ಹೇಳಲಿಲ್ಲ, ಫಸ್ಟಿಗೆ ಅದನ್ನ ತೆಗ್ದಿದ್ದೀರ, ಆ ಹಣ್ಣು ಎಲ್ಲ ಉಳಿಕೊಂಡಿರ್ತಾನಲ್ಲಿ ಹೇಳ್ತಮ್. ಅಮ್ಮ ಮಾಡಿದ ಕೆಲಸಕ್ಕೆ ಮಗ್ಳಿ ಸಿಟ್ಟೆ ಬತ್ತಮ್ರ. ಅದಕ್ಕೆ ಅಮ್ಮ ಹೇಳ್ತಮ್ರ, ಅದೇ ಮಗ್ಳೆ ನಾನು ನಿಂಗೆ ಹೇಳ್ತಿಪ್ಪುದ, ನಾವು ಮಾಡೋತಿಗೆ ಒಳ್ಳೆ ಸಂಘ ಮಾಡ್ಕ, ಕೆಟ್ಟ ಸಂಘ ಮಾಡಿ ನಮ್ ಕೇಳ ಹೌದು ಅಲ್ದು ಅಂದಳಿ ಹೇಳ್ತಮ್. ಆರೆ ಮಗ್ಳೇನ ಅಮ್ಮನ ಮತಿ ಕಮ್ಮಿ ಇಲ್ಲ ಅಮ್ರ, ಮಗ್ಳು ಹೇಳ್ತಾಳಮ್ರ, ಅವರು ಕೂಡ ದೇವ್ರ ಮಕ್ಳೆ, ನಾವು ಕೂಡ ದೇವ್ರ ಮಕ್ಳೆ, ಅಂದ್ರೆ ಇಬ್ರು ಜಗಳ ಆಡುಕಾಗ ಒಳ್ಳೆ ರೀತಿ ಕಿಪ್ಕ ಅಂದಳಿ ನೀನೇ ಹೇಳ್ದಿದ್ದೆ ಅಂದಳಿ ಹೇಳ್ತಮ್. ಆದ್ರೆ ಅಮ್ಮ ಹೇಳ್ತಮ್ರ, ನಾನು ಸಂಘ ಬಿಡಂದಳಿ ನಿಂಗೆ ಹೇಳುದಿಲ್ಲ, ನಮ್ ಒಳ್ಳೊಳ್ಳೆ ಮಾತಿಂದ ಅವ್ರು ಕೆಟ್ಟದಾರಿ ಹೋತಿದ್ರೆ ನಾವು ಒಳ್ಳೆ ದಾರಿಗೆ ಎಳಿಕ, ನಾವು ಒಳ್ಳೊಳ್ಳೆ ಮಾತಿಂದ ನಾವು ಕೆಟ್ಟದಾರಿಗೆ ಹೋತಿದ್ರು ನಮ್ಮನ್ನ ಎಳು ಕೈಲ ಅಂದ್ರೆ ಅವರಿಂದ ಸ್ವಲ್ಪ ದೂರ ಇರ್ಕ. ಈಗ ಹ್ಯಾಂಗಂದ್ರೆ ಡಾಕ್ಟ್ರ್ ಬತ್ರ, ಅವ್ರಿಗೊಬ್ರು ರೋಗಿ ಇರ್ತಾರ, ರೋಗಿನ ಒಳ್ಳೆ ಮಾಡಿ ಉಪಚಾರ ಮಾಡಿ ಮಾತಾಡಿಸ್ತಾರ, ಆಮೇಲೆ ಮೈ ಕೈ ಮುಟ್ತರ, ಔಷಧಿ ಕೊಡ್ತರ, ಒಳ್ಳೆ ರೀತಿಯಾಗಿ ಅವ್ರನ್ನೆಲ್ಲ ಕಣ್ಕಂತರ, ಆಮೇಲೆ ಔಷಧಿ ಕೊಟ್ಟೆಲ್ಲ ಹೋರ್ ಮೇಲೆ ಅವ್ರ ಕೈ ನಳಿ ಬಿಡ್ಕೊ ಹೋಗಿ ಕೈ ತೊಳ್ಕೊಂಡ ಕೈ ಒರೆಸ್ಕೊಂಡನ ಅವ್ರು ಮರಿತಿಲ್ಲ ಅಂದ. ಹಂಗೆ ನಾವು ಒಳ್ಳೆ ಸಂಘ ಮಾಡ್ರೆ ನಮ್ಗೆ ಒಳ್ಳೇದಾದ, ಕೆಟ್ಟ ಸಂಘ ಮಾಡ್ರೆ ನಮ್ ಕೆಟ್ಟದಾದ, ಇದನ್ನ ನೆನ್ಪಿಟ್ಕೊ ಅಂದಳಿ ಹೇಳ್ತಮ್. ಮಗ್ಳಿಗೆ ಅಮ್ಮ ಹೇಳದ್ ಬುದ್ಧಿ ಎಲ್ಲ ಅರ್ಥ ಆಯಿ, ಅವ್ರನ್ನ ಹೋಯ್ ತಪ್ಕಂತಮ್. ನೀತಿ ಸಜ್ಜನರ ಸಂಘ ಬಿದ್ದು ಹೆಜ್ಜೆಯನ್ನು ಸವಿದಂತೆ, ಎಲ್ಲರಿಗೂ ಧನ್ಯವಾದಗಳು.
0: ನಾವು ಒಳ್ಳೆಯವರ ಸಂಘ ಮಾಡ್ಕೋ ಅಂತ ಹೇಳಿ ತಾಯಿ ಮಗಳ ಈ ಒಂದು ಕಥೆಯ ಮೂಲಕ ನಮ್ಮ ಸಿದ್ದಾಪುರದ ವಿದ್ಯಾರ್ಥಿನಿ ಅನುಶ್ರೀ ಎಷ್ಟು ಚಂದ ಮಾಡಿ ಹೇಳ್ದಾಳಲ್ಲ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಏನಾದ್ರೂ ಸಾಧನೆ ಮಾಡಕ ಅಂತಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಂಗೆ ಅಂದ್ರೆ 4 ಗಂಟೆಗೆ ಎದ್ದು ಕೆಲಸ ಕಾರ್ಯ ಶುರು ಮಾಡ್ಕ ಅಂದೇಳಿ ನಮ್ ಹಿರಿಯರು ಹೇಳುದಿತ್ತು. ಹಿಂಗ್ ಮಾಡೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತಮ್ರ. ಅದಕ್ಕೆ ನಮ್ ಅಜ್ಜಿ ಸಾಕಿದ ಕೋಳಿ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆ ಒಳಗೆ ಕೂಗುದು. ಆಗಳಿಕೆ ಯಾರು ಸೂರ್ಯ ಮೂಡುವರೆಗೆ ಮನ್ಕಂತಿರ್ಲಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಗದ್ದೆ ಬದಿಗೆ ಕೆಲ್ಸಕ್ಕೆ ಹೋತಿದ್ರು. ಆದ್ರೆ ಈಗಿನವರಿಗೆ ಬೆಳಿಗ್ಗೆ ಬೇಗ ಏಳುದಂದ್ರೆ ಬಹಳ ಉದಾಸೀನ. ಎಂತಕ್ಕಂದ್ರೆ ರಾತ್ರಿ ಮನ್ಕಂದೆ ಲೇಟ್. ಏನೇ ಇದ್ರು ನಮ್ ಹಿರಿಯರು ರೂಢಿಸ್ಕೊಂಡು ಬಂದಂಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವೇ ತುಂಬಾ ಒಳ್ಳೇದು. ನಮ್ ಆರೋಗ್ಯ ಸುಧಾರಣೆಗೂ ಇದರಿಂದ ತುಂಬಾ ಹೆಲ್ಪ್ ಆಗ್ತೆ. ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಇಲ್ಲೊಂದು ಒಳ್ಳೆ ಕತೆ ಇತ್ತು, ಈ ಕತೆನ ಹೇಳೋಕೆ ಈಗ ರೆಡಿಯೇ ಇರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರ್ದಳ್ಳಿ ಮಂಡಳಿಯ 5ನೇ ತರಗತಿಯ ವಿದ್ಯಾರ್ಥಿನಿ ತನ್ವಿ ಕೇಣಿ ಈ ಕತೆ. ಎಂತ ಅಂದ್ರೆ ಅಜ್ಜಿ ಸಾಕಿದ ಹುಂಜ.
3: ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದ್ ಕತೆ ಹೇಳುವ ಅಂತ ಬಂದೆ. ಈ ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದೂರಾಗೆ ಪ್ರಾಯ ಆದ ಒಬ್ಳು ಅಜ್ಜಿ ಇರ್ತಾಳು. ಅವಳು ಮನೆ ಕೆಲ್ಸಕ್ಕ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾಳು. ಇಬ್ರು ಹೆಣ್ಮಕ್ಳನ್ನ ಸಾಕಿಕೊಂಡಿದ್ದಾಳಲ್ಲದೆ ಅದ್ರೊಟ್ಟಿಗೆ ಒಂದು ಹುಂಜನ್ ಸಹ ಸಾಕಿರ್ತಾಳು. ಪ್ರತಿದಿನ ಬೆಳಗಾ ಮುಂಚೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಹೋಗ್ತಿತ್ತು. ಅಷ್ಟೊತ್ತಿಗೆ ಅಜ್ಜಿ ಎದ್ದು ಇಬ್ರು ಹೆಣ್ಮಕ್ಳನ್ನ ಎಬ್ಸಿ ಕೆಲಸ ಮಾಡ್ಕೊಂಡೇಳಿ ಹೇಳ್ತಿದ್ಲು. ಆದ್ರೆ ಅವರಿಬ್ರಿಗೆ ಇನ್ನೂ ಸ್ವಲ್ಪ ಹೊತ್ಸುಕೋ ನಿದ್ರೆ ಮಾಡ್ಕೊಂಡೇಳಿ ಎಣಿಸ್ಕೊಂತಿದ್ದಿರು. ಆದ್ರೆ ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡ್ತಿದ್ಲ. ಹೀಗಾಗಿ ಆ ಹೆಣ್ಮಕ್ಳಿಗೆ ತುಂಬಾ ಬೇಜಾರ್ ಮಾಡ್ಕೊಂತಿದ್ದೀರು. ಒಮ್ಮೆ ಆ ಹೆಣ್ಗಳಿಗೆ ಹುಂಜವು ಬೆಳಿಗ್ಗೆ ಕೂಗೋದ್ರಿಂದ ಸ್ವತಃ ತಾನೇ ಅಜ್ಜಿ ನಮ್ಮನ್ನ ಎಬ್ಸಿ ಕೆಲಸ ಮಾಡ್ಕೊಂಡೇಳಿ ಹೇಳುದು. ಹುಂಜನೆ ಇಲ್ದಿರ ಅಷ್ಟೊತ್ತಿಗೆ ಅಜ್ಜಿ ನಮ್ಮನ್ನ ಅಷ್ಟು ಬೇಗ ಎಬ್ಸಕ್ ಸಾಧ್ಯವಾತಿಲ್ಲ. ಆತರ ಯೋಚನೆ ಬಂದಿತ್ತು. ತಕ್ಷಣ ಅವರಿಬ್ರು ಸೇರ್ಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ತಕೊಂಡು ಹೋಗಿ ಸಾಯಿಸಿ ಬಿಟ್ರು. ಇಬ್ರು ಮನೆಗ್ ಬಂದು ಇನ್ನು ಮುಂದೆ ತಾವಿಬ್ರು ಸುಖವಾಗಿ ನಿದ್ರೆ ಮಾಡ್ಲಕ್ಕು ತಡ ಮಾಡಿ ಹೇಳಕ್ಕು ಎಂದು ಎಣಿಸ್ಕೊಂಡಿದ್ದೀರು. ಯಾವುದೇ ರೀತಿಯ ಅನುಮಾನ ಬರೆದಿದ್ದಾಗೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದ್ರೆ ಆ ರಾತ್ರಿ ಅವ್ರು ತಾವೆಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಯಿಲ್ಲ. ಅವ್ರ ನೆಮ್ಮದಿ ಇನ್ನಷ್ಟು ಹಾಳಾಯ್ತು. ಕಾರಣ ಹುಂಜವಿಲ್ಲದ ಕಂಡು ದಿನ ಅವರಿಬ್ರನ್ನ 5 ಗಂಟೆಗೆ ಎಬ್ಸ್ತಿದ್ದ ಅಜ್ಜಿಗೆ ಸರಿಯಾದ ಸಮಯದ ಅರಿವು ಇಲ್ಲದ ಕಾರಣ 4 ಗಂಟೆಗೆ ಎಬ್ಸಕ್ ಶುರು ಮಾಡಿದಾಳ. ಹೆಚ್ಚು ಬೇಜಾರಾಗಿ ಅವರಿಬ್ರು ಅನ್ಯಾಯವಾಗಿ ಹುಂಜವನ್ನು ಕೊಂದದ್ದು ಅರಿವಾಯ್ತು. ಆದರೆ ಕಾಲ ಮಿಂಚಿ ಹೋಯ್ತು. ಪುನಃ ಅವಳು 4 ಗಂಟೆಗೆ ಎದ್ದು ಕೆಲಸ ಮಾಡಂಗಾಯ್ತು. ಈ ಕಥೆಯಿಂದ ನಾವೇನ್ ಕಲಿತಪ್ಪ ಅಂದ್ರೆ, ಯಾವುದೇ ವಿಷಯದಲ್ಲಾದರೂ ದುಡುಕಬಾರದು ಎಂಬ ನೀತಿಯನ್ನು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.
0: ಕೇಂದ್ರಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಲಾಭ ಇತ್ತು ಅಂತ ಹೇಳಿ ಈ ಕಥೆನ ಬಹಳ ಚಂದ ಮಾಡಿ ಹೇಳದ ತನ್ವಿಗೆ ಧನ್ಯವಾದ ಹೇಳ್ತಾ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇಲ್ಲೊಂದು ಒಳ್ಳೆ ಮಾತಿತ್ತು ಕೇಳಿ. ದಡ್ರ ಮಧ್ಯೆ ದಡ್ರ ಅಂತ ಇರೋದು ಬುದ್ಧಿವಂತಿಕೆ. ಅದೇ ದಡ್ರ ಹತ್ರ ಬುದ್ಧಿವಂತಿಕೆ ತೋರಿಸ್ಕೋರೆ ಬುದ್ಧಿವಂತರು ದಡ್ರ ಹತ್ರ ಅಂದ್ರೆ. ಅದಕ್ಕೆ ಹೇಳುದು, ನಾವು ಏನೇ ಕೆಲಸ ಮಾಡಿದ್ರು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಅಂತೇಳಿ. ಬುದ್ಧಿವಂತಿಕೆ ಜೊತೆಗೆ ನಮ್ಮಲ್ಲಿ ಸನ್ನಡತೆ, ಸದ್ಗುಣ, ಚತುರತೆ ಕೂಡ ಇರಬೇಕಂತ. ನಮ್ಮಲ್ಲಿ ಬುದ್ಧಿ ಚಾತುರ್ಯತೆ ಹಾಗೆ ಇನ್ನಿತರ ಬೇರೆ ಬೇರೆ ಒಳ್ಳೆಯ ಗುಣಗಳನ್ನೆಲ್ಲ ಎಲ್ಲಿ ಹೊರಗೆ ಹಾಕಕ್ಕ, ಹ್ಯಾಂಗ್ ಹೊರಗೆ ಹಾಕಕ್ಕ ಅಂತ ತಿಳಿಬೇಕಾದ್ರೆ ಈ ಚತುರಕ್ಕಾಗಿ ಕತೆ ಕೇಳಕ. ನೀವು ಇದನ್ನ ಹೇಳುವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 2ನೇ ತರಗತಿಯ ವಿದ್ಯಾರ್ಥಿ ಶತಾನಂದ ಅಡಿಗ.
4: ಎಲ್ಲರಿಗೂ ನಮಸ್ಕಾರ. ನಾನು ಚತುರ ಕಾಗೆ ಕಥೆಯನ್ನು ಹೇಳುತ್ತೇನೆ. ಒಂದೂರಲ್ಲಿ ಒಂದು ಚತುರ ಕಾಗೆ ಇತ್ತು. ಅದರ ಚತುರತೆ ಹಾಗೂ ಬುದ್ಧಿವಂತಿಕೆಯಿಂದ ಒಂದು ದಿನವೂ ತಪ್ಪದಂತೆ ಆಹಾರ ಹುಡುಕಿ ತನ್ನ ಗೆಳೆಯರ ಬಳಗವನ್ನು ಕೂಗಿ ಕರೆದು ಹಂಚು ತಿನ್ನುತ್ತಿತ್ತು. ಚತುರ ಕಾಗೆಯ ಬಗ್ಗೆ ಎಲ್ಲ ಕಾಗೆಗಳಿಗೆ ಹೆಮ್ಮೆ ಗೌರವ ಮನೆ ಮಾಡಿತ್ತು. ಈ ಮಧ್ಯೆ ಇದನ್ನೆಲ್ಲ ಗಮನಿಸುತ್ತಿದ್ದ ಒಂದು ಮಂಗ ಈ ಕಾಗೆಗೆ ಇಷ್ಟೆಂದು ಮರ್ಯಾದೆಯೇ ಎಂದು ಅಸೂಯೆ ಪಟ್ಟಿತು. ಕಾಗೆಯ ಸ್ನೇಹ ಬಳಗದಲ್ಲಿ ಅಸೂಯೆಯ ಬೀಜ ಬಿತ್ತಿತು. ಕೋತಿ ಮಂಗನ ಬಣ್ಣದ ಮಾತಿಗೆ ಮರುಳಾದ ಕಾಗೆಯ ಕೂಟ ಚತುರ ಕಾಗೆಯನ್ನು ತಿರಸ್ಕರಿಸಿದವು, ಅವಮಾನಿಸಿದವು. ಮಂಗನ ಮಾತು ಕೇಳಿ ಕಾಗೆಯ ಕೂಟದಿಂದ ಚತುರ ಕಾಗೆಯನ್ನು ಹೊರಹಾಕಲಾಯಿತು. ಇತ್ತ ಮಾಡದ ತಪ್ಪಿಗೆ ಈ ಶಿಕ್ಷೆ ಏಕೆ ಎಂದು ನೊಂದಿಕೊಂಡಿತು ಚತುರ ಕಾಗೆ. ಸ್ವಲ್ಪ ಸಮಯ ನಂತರ ಚತುರ ಕಾಗೆಗೆ ಜ್ಞಾನೋದಯವಾಯಿತು. ನಿಂದಿಸುವವರ ಮಾತಿನ ಏಟಿಗೆ ಸಿಲುಕದಂತೆ ಎತ್ತರಕ್ಕೆ ಹಾರುವುದೇ ಲೋಸು ಎಂಬುದು ಹಾರುತ್ತಾ ಹಾರುತ್ತಾ ಇನ್ನೊಂದು ಊರಿನ ಕಡೆಗೆ ಹಾರಿ ಹೋಯಿತು ಚತುರ ಕಾಗೆ. ತನ್ನ ಸನ್ನಡತೆ ಸದ್ಗುಣ ಚತುರತೆಯಿಂದಾಗಿ ಎಲ್ಲಿ ಹೋದರೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಗನ ಮಾತು ಕೇಳಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿತ್ತು ಎಂದು ಪೆಚ್ಚು ಮೊರೆ ಹಾಕಿಕೊಂಡು ಅರೆ ಹೊಟ್ಟೆಯ ಜೀವನ ಸಾಗಿಸಿದವು ಹೇಳಿಕೆ ಮಾತು ಕೇಳಿದ ಕಾಗೆಯ ಕೂಟ. ಅದಕ್ಕೆ ಹಿರಿಯರು ಹೇಳುವುದು, ದುಷ್ಟದಿಂದ ದೂರ ಇರಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ನೆನಪಿರಲಿ ಹೇಳಿಕೆ ಮಾತು ಕೇಳಿದರೆ ಜೀವನ ಹಾಳು ಅಂತ. ಧನ್ಯವಾದಗಳು.
0: ಚತುರ ಕಾಗೆ ಕಥೆಯ ಮೂಲಕ ನಾವು ದುಷ್ಟರಿಂದ ಯಾವತ್ತು ದೂರ ಇರಬೇಕು, ನಾವು ಬೇರೆಯವ್ರ ಮಾತು ಕೇಮ್ ಕಾಗ ಅಂತೇಳಿ ಬಹಳ ಚಂದ ಮಾಡಿ ಹೇಳಿದ 2ನೇ ತರಗತಿಯ ಶತಾನಂದ ಅಡಿಗ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಮ್ಮ ಚರ್ಮ ಬಿಳಿ ಬಣ್ಣದ್ದಾದ ಮಾತ್ರಕ್ಕೆ ಮಾತ್ರ ನಾವು ಶ್ರೇಷ್ಠ ಅನ್ಕಂಡ್ರೆ ಅದು ನಮ್ ದಡ್ಡತನ. ಬಿಳಿ ಆದ್ರೇನು, ಕಪ್ಪಾದ್ರೇನು? ಬಿಳಿ ಶ್ರೇಷ್ಠ, ಕಪ್ಪು ನಿಕೃಷ್ಟ ಎಂಬುದು ತಪ್ಪು. ಬಿಳಿ ಅಥವಾ ಕಪ್ಪು ಎಂಬುದು ನಮ್ಮ ಶ್ರೇಷ್ಠತೆಯನ್ನ ತೋರಿಸುತ್ತಂತ ತಿಳ್ಕಂಡ್ರೆ ಅದು ನಮ್ಮ ಮೂರ್ಖತನೂ ಹೌದು. ಎಂತಕ್ಕಂದ್ರೆ ನಮ್ಗೆ ಶ್ರೇಷ್ಠತೆ ಸಿಕ್ಕುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ನಡತೆಯಿಂದ, ನಮ್ಮ ವರ್ತನೆಯಿಂದ, ಮತ್ತೆ ನಮ್ಮಲ್ಲಿಪ್ಪು ಪ್ರತಿಭೆಯಿಂದ. ಇದನ್ನ ಎಲ್ಲರೂ ತಿಳ್ಕೊಳಕ. ನಾನು ಇಷ್ಟೆಲ್ಲ ಹೇಳೋದು ಎಂತಕ್ಕಂದ್ರೆ ಇಲ್ಲೊಂದು ಕತೆ ಇತ್ತು. ಏನಂದ್ರೆ ಬಿಳಿಗೆ ನಾನು ಬಿಳಿ ಅನ್ನೋ ಜಂಬ. ಇದನ್ನ ಹೇಳುಕೆ ಈಗ ರೆಡಿ ಇಪ್ಪರ್ ಸಾನಿಕಾ ಜಪ್ತಿ. ಇವಳು ನಮ್ಮ ಕುಂದಾಪುರದೇ ಹುಡುಗಿ, ಆದ್ರೆ ಇವಳು ಓದ್ತಾ ಇರೋದು ದೂರದ ಮಹಾರಾಷ್ಟ್ರದ ಡೊಂಬಿವಲಿಯ ಮಂಜುನಾಥ ವಿದ್ಯಾಲಯದ 10ನೇ ತರಗತಿಯಲ್ಲಿ. ಈಗ ಕೆಂಬ ಈ ಕತೆ ಬಿಳಿ ಅನ್ನೋ ಜಂಬ.
5: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಳಿ ಅನ್ನೋ ಜಂಬ ಈ ಕಥೆಯನ್ನ ಹೇಳ್ತಿದ್ದೀನಿ. ಎಲ್ಲರೂ ಬಿಳಿ ಬಣ್ಣ ಅಂದ್ರೆ ಶುಭ್ರ ಅಂತ ತಿಳ್ಕೊಂಡು ಒಂದ್ಸಲ ಬಿಳಿ ಬಣ್ಣಕ್ಕೆ ತುಂಬಾ ಜಂಬ ಬಂತು. ಕರಿ ಬಣ್ಣನ ಕರೆದು, ಏ ಕಪ್ಪೆ, ನನ್ನಲ್ಲಿ 7 ಬಣ್ಣಗಳಿವೆ. ನಾನು ಬಣ್ಣದ ರಾಜ. ಬಿಸಿಲು ಕೂಡ ನನ್ನದ್ದೇ. ನೀನು ಯಾರಿಗೂ ಬೇಡದ ಕತ್ತಲು. ಇವತ್ತಿಂದ ನೀನು ನಾನ್ ಹೇಳ್ದಾಗೆ ಕೇಳಬೇಕು. ನನ್ನ ಗುಲಾಮನಾಗಿರ್ಬೇಕು. ನಾನ್ ಮಾಡೋ ಕೆಲ್ಸ ಎಲ್ಲ ನೀನ್ ಮಾಡು ಅಂತ ಹೇಳ್ತು. ಕರಿ ಬಣ್ಣಕ್ಕೆ ಒಪ್ಪದೆ ಬೇರೆ ದಾರಿಯೇ ಇರಲಿಲ್ಲ. ಬಿಳಿ ಬಣ್ಣದ ಸೇವಕ ಆಗಿ ಕೆಲಸ ಮಾಡ್ತಾ ಇತ್ತು. ಎಲ್ಲರೂ ಕರಿ ಬಣ್ಣನ ತುಚ್ಛವಾಗಿ ನೋಡೋಕೆ ಶುರು ಮಾಡಿದ್ರು. ಒಂದಿನ ಅಂತೂ ಬಿಳಿ ಬಣ್ಣ ಎಲ್ಲರೆದುರಿಗೂ ಕರಿ ಬಣ್ಣನ ಕರೆದು, ಏ ಗುಲಾಮ, ಏನ್ ನೋಡ್ತಾ ಇದೀಯಾ? ನಾನ್ ಹೋಗೋ ದಾರಿಯೆಲ್ಲ ಕ್ಲೀನ್ ಮಾಡಿಡು. ಬಿಳಿ ಬಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನಿದ್ದಲ್ಲೆಲ್ಲ ಶುಭ್ರ ಆಗಿರ್ಬೇಕು, ಹೋಗ್ ಹೋಗ್ ಅನ್ಬಿಡ್ತು. ಕಪ್ಪು ಬಣ್ಣಕ್ಕೆ ತೀರ ನಾಚಿಕೆ ಅವಮಾನ ಆಯ್ತು. ಅದು ತುಂಬಾ ಬೇಜಾರು ಮಾಡಿಕೊಂಡು ಕಾಡೊಳಗೆ ಒಂದು ಗುಹೆಯೊಳಗೆ ಹೋಗಿ ಅಳುತ್ತಾ ಕೂತು ಬಿಡ್ತು. ಮಾರನೇ ದಿನದಿಂದ ಏನ್ ಆಶ್ಚರ್ಯ? ಬಿಸಿಲು ಕಳೆದು ಕತ್ತಲಾಗೋ ಹೊತ್ತಾದರೂ ಬಿಸಿಲು ಮಾಸಲೇ ಇಲ್ಲ. ಎಲ್ಲರೂ ಇನ್ನೂ ರಾತ್ರಿ ಆಗಲಿಲ್ವಲ್ಲ ಅಂತ ಕೂತಿದ್ರು. ಆದರೆ ರಾತ್ರಿ ಆಗಲೇ ಇಲ್ಲ. ಹಗಲು ಯಾವುದು, ರಾತ್ರಿ ಯಾವುದು ಅಂತ ತಿಳಿದೆ ಜನರ ಬದುಕೆಲ್ಲ ಅಸ್ತವ್ಯಸ್ತವಾಗೋಯ್ತು. ಜನಕ್ಕೆ ನಿದ್ರೆ ಸರಿ ಬಾರದೆ ಹುಚ್ಚರ ಹಾಗೆ ಆಡೋಕೆ ಶುರು ಮಾಡಿದ್ರು. ಬಿಳಿ ಬಿಸಿಲು ನೋಡಿ ನೋಡಿ ಎಲ್ಲರಿಗೂ ಸಾಕಾಗೋಯ್ತು. ಒಂದು ಸಲ ರಾತ್ರಿ ಆದ್ರೆ ಸಾಕಪ್ಪ, ಈ ಹಾಳು ಬಿಳಿ ಬಣ್ಣದ ಬಿಸಿಲು ನೋಡಿ ಸಾಕಾಗೋಗಿದೆ ಅಂತೂ ಅಂತ ಬಯ್ಯೋದಕ್ಕೆ ಶುರು ಮಾಡಿದ್ರು. ಜನ ಬಯ್ಯೋದು ಬಿಳಿ ಬಣ್ಣಕ್ಕೂ ಗೊತ್ತಾಗಿ ನಂದೂ ತಪ್ಪಾಯ್ತು ಅನ್ನೋದು ಅದಕ್ಕೂ ಅರ್ಥ ಆಯ್ತು. ಎಲ್ಲರಿಗೂ ಕತ್ತಲಿನ ಮಹತ್ವ ಗೊತ್ತಾಗಿ ಕರಿ ಬಣ್ಣ ಎಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದ್ರು. ಹುಡುಕ್ತಾ ಹುಡುಕ್ತಾ ಅದು ಕಾಡಿನೊಳಗೆ ಒಂದು ಗುಹೆಯೊಳಗೆ ಕೂತಿದ್ದು ಗೊತ್ತಾಗಿ ಎಲ್ಲರೂ ಕ್ಷಮೆ ಕೇಳಿ ವಾಪಸ್ಸು ಕರೆತಂದ್ರು. ಈಗ ಬಿಳಿ ಬಣ್ಣ ಸದ್ದಿಲ್ಲದೆ ಮುಖ ಆಚೆ ತಿರುಕೊಂಡು ಕೂತಿದೆ. ಈ ಕಥೆಯ ನೀತಿ: ಬಿಳಿ ಬಣ್ಣದವರು ಶ್ರೇಷ್ಠ ಎನ್ನುತ್ತಾರೆ, ಆದರೆ ನಮಗೆ ಶ್ರೇಷ್ಠತೆ ಬರುವುದು ನಮ್ಮ ನಡತೆಯಿಂದ ಮಾತ್ರ. ಧನ್ಯವಾದಗಳು.
0: ತಿಳಿಯಿತಲ್ಲ, ನಮ್ಗೆ ಶ್ರೇಷ್ಠತೆ ಸಿಗುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ವರ್ತನೆಯಿಂದ, ನಮ್ಮ ಗುಣದಿಂದ, ನಮ್ಮ ಪ್ರತಿಭೆಯಿಂದ. ಈ ಕಥೆನ ಬಹಳ ಚಂದ ಮಾಡಿ ಹೇಳ್ದ ಸಾನಿಕಾ ಜಪ್ತಿಯುಳಿಗೆ ಧನ್ಯವಾದ ಹೇಳ್ತಾ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಮನುಷ್ಯನ ಹಲವು ದುರ್ಗುಣಗಳಲ್ಲಿ ಮೋಸ ಮಾಡುವುದು ಒಂದು. ಎಂತ ವಿಚಿತ್ರ ಕಾಣಿ, ಮೋಸ ಮಾಡುವವರು ಮೋಸ ಮಾಡೋಕೆ ಮುಗ್ಧರನ್ನೇ ಹುಡುಕುವುದು. ಮೋಸ ಹಾಪರು ಅಷ್ಟೇ, ಮೋಸ ಮಾಡೋರನ್ನೇ ನಂಬುದು. ಯಾರಲ್ಲಿ ಒಳ್ಳೆತನ ಇರುತ್ತೋ ಅವ್ರು ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ತಮ್ಮ ಒಳ್ಳೆತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋತರು. ಮೋಸಕ್ಕೆ ಒಳಗಾದವರು ನೆಮ್ಮದಿಯಿಂದ ಇರಬಹುದು, ಆದರೆ ಮೋಸ ಮಾಡಿದವರು ಎಂದಿಗೂ ನೆಮ್ಮದಿ ಕಾಮಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇಲ್ಲೊಂದು ಕತೆ ಇತ್ತು, ಮೋಸದ ಫಲ ಹೆಂಗಿರುತ್ತ ಅಂತ ತಿಳ್ಕೊಂಡ್ರೆ ನೀವು ಈ ಕಥೆನ ಕೇಳ. ಇದನ್ನ ಹೇಳೋಕೆ ನಮ್ ಜೊತೆಗೆ ಇಪ್ಪುದು ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿನಿ ತ್ರಿಷಾ. ಕತೆ ಹೆಸರೇ ಮೋಸದ ಫಲ, ಕೇಳಿ.
6: ಎಲ್ರಿಗೂ ನಮಸ್ಕಾರ. ಇಂದು ನಾನು ಮೋಸದ ಫಲ ಎಂಬ ಕಥೆಯನ್ನ ಹೇಳಲು ಬಯಸುತ್ತೇನೆ. ಒಂದು ರಂಗ ಒಬ್ಬ ರಾಜ ಇರ್ತ, ಅವನ್ ಸುಮ್ನೆ ಕೂತ್ಕೊಂಡಿರ್ತ. ಎಲ್ಲರಿಗೂ ಹಂಗೆ ಸುಮ್ನೆ ಕೂತ್ಕೊಂಡ್ರ ಕೂಡ ಒಂದೊಂದು ಯೋಚನೆ ಮಂಡಿ ಬತ್ತೇ ಇರತ್. ಹಾಗೆ ಇವನಿಗೂ ಒಂದ್ ಯೋಚನೆ ಮಂಡಿ ಬತ್. ಹಾಗೆ ಕೆಲ್ಸ ಮಾಡ್ತಾ ಇರೋರಿಗೆ ಎಲ್ಲ ಗಮನವು ಆ ಕೆಲ್ಸ ಮೇಲೆ ಹೋದ್. ಈ ರಾಜ ಸುಮ್ನೆ ಕೂತ್ಕೊಂಡಿದ್ದಲ್ಲ, ಇವನಿಗೊಂದ್ ಮಂಡಿ ಬತ್. ನನ್ನ ಆಸ್ಥಾನದಲ್ಲಿದ್ದ ಮಂತ್ರಿಗಳು ಒಳ್ಳೆರ ಕೆಟ್ಟರ ಎಂಬ ಅನುಮಾನ ಇವನ ಮಂಡಿಗೆ ಹೋಗತ್. ಇವ ಅದ್ಕೆ ಸೈನಿಕನನ್ನ ಕರೆತಾನೆ. ಏ ಸೈನಿಕ, ಹೋಗಿ ನನ್ನ ಆಸ್ಥಾನದ 3 ಮಂತ್ರಿಗಳನ್ನು ಕರೆತರಲು ಹೇಳಿ ಅಂತ ಹೇಳ್ತಾ. ಆಯ್ತು ಪ್ರಭು, ಹೋಗಿ ನಾನು ಕರೆದುಕೊಂಡು ಬರುವೆ ಅಂತ ಹೇಳ್ತಾ ಅವ ಹೋತ. 3 ಜನ ಮಂತ್ರಿಗಳು ರಾಜನ ಎದುರು ನಿಂತ್ಕೊಳ್ತಾರೆ. ಏನು ರಾಜರೇ, ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ರಾಜ ಹೇಳ್ತಾ, ನೋಡಿ ನೀವು 3 ಜನ ಕಾಡಿಗೆ ಹೋಗಿ ನನಗೆ ರುಚಿ ರುಚಿಯಾದ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಹೋಗಿ ಹೋಗಿ ಎಂದು ಅವ್ರು 3 ಜನನ್ನು ಬೆಳೆಸಿ ಬಿಡ್ತಾ. ಅವ್ರು 3 ಜನ ಕಾಡಿ ಹೋದ್ರು. ಅವ್ರ 3 ಜನದಂಗೆ ಒಬ್ಬ ತುಂಬಾ ಪ್ರಾಮಾಣಿಕ, ಅಂದ್ರೆ ಹೇಗಂದ್ರೆ ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಬಾರದಂತ್ರಲ್ಲ ಹಾಗೆ, ಇವನು ಹಾಗೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಇನ್ನಿಬ್ರು ಇದ್ರು, ಇನ್ನೊಬ್ಬ ಉದಾಸೀನನು ಹೌದು ಅವನಿಗೆ, ಮತ್ತು ಪ್ರಾಮಾಣಿಕನೂ ಅಲ್ಲ. ಇನ್ನೊಬ್ಬ ಏನೂ ಮಾಡೋಕ್ಕೆ ಸಾಲಲ್ಲ, ಹಾಗೆ ಅವನು ಪ್ರಾಮಾಣಿಕತೆನೇ ಇಲ್ಲ. ಅವನ ಮನುಷ್ಯತ್ವದಲ್ಲಿ. ಹಾಗೆ ಒಂದನೆಯ ವ್ಯಕ್ತಿ ಹೇಗಂದ್ರೆ ತುಂಬಾ ಪ್ರಾಮಾಣಿಕನಲ್ವೇ. ಹಾಗೆ ರಾಜರಿಗೆ ನಮ್ಮ ರಾಜರು ಹೇಳಿದ್ದಾರೆ, ನಾ ಹಣ್ಣು ತರ್ಲಿಕ್ಕೆ ರುಚಿ ರುಚಿಯಾದ ಹಣ್ಣನ್ನ ಕಾಡೆಲ್ಲ ಹುಡುಕಿ ತಗೊಂಡು ಬಂದು ಗಂಟು ಮುಟ್ಟೆಯಲ್ಲಿ ಕಟ್ತಾನೆ. ಇನ್ನೊಬ್ಬ ಅವನಿಗೆ ಉದಾಸೀನನೂ ಹೌದಲ್ವಾ, ಹಾಗೆ ಅವನು ಯಾರು ಹುಡುಕುತ್ತಂತ ಹೇಳಿ ಪೂರ್ತಿ ಕೆಳ ಬಿದ್ದ ಕಸ ಕಡ್ಡಿನೆಲ್ಲ ಹೆಕ್ಕಿ ಮೇಲ್ ಮಾತ್ರ ಒಂದ್ ನಾಲ್ಕೈದು ಹಣ್ಣನ್ನಿಟ್ಟು ಗಂಟು ಮೂರ್ತಿ ಕಟ್ತ. ಇನ್ನೊಬ್ಬ ಕೊಳ್ತಾದ ಹಣ್ಣನ್ನ, ಹಕ್ಕಿ ತಿನ್ಬಿಟ್ಟದ ಹಣ್ಣನ್ನ ಇವನ್ನೆಲ್ಲ ತಗೊಂಡು ಮೇಲ್ ಮಾತ್ರ ಒಂದ್ ಎರಡು ಮೂರ್ ಗನ ಹಣ್ಣನ್ನಿಟ್ಟು ಗಂಟು ಮೂರ್ತಿ ಕಟ್ತ. ರಾಜನೆದ್ರು ಹೋಯ್ ಮೂರು ಜನ ಗಂಟು ಬಾಯಿ ಬಿತ್ತರು. ಅಷ್ಟೊತ್ತಿಗೆ ರಾಜ ಹೇಳ್ತಾ, ಸೈನಿಕ ಬಾಯಿಲಿ ಇವ್ರ ಮೂರ್ ಜನನು ಒಂದೊಂದು ಕೊಠಡಿಗೆ ಹಾಕು, ಮತ್ತೆ ಅವ್ರು ತಂದ ಆ ಗಂಟಿನ ಚೀಲನ್ನು ಅವ್ರವರ ಕೊಠಡಿಯೊಳಗಿಡ ಅಂತ ಹೇಳ್ತಾ. ಸರಿ ಆಗಲಿ ರಾಜರೇ ಅಂತ ಹೇಳಿ ಸೈನಿಕ ಅವ್ರವ್ರ ತಂದ ಹಣ್ಣನ್ನ ಅವ್ರವ್ರ ಹತ್ರ ಇಡ್ತಾ. ಮತ್ತಿನ್ನೊಂದು ಅಂತ ಹೇಳ್ತಾ, ಅವನಿಗೆ ತಿಂಬುಕೆಂತ ಹಾಕ್ಬೇಡಿ, ಅವರಿಗೆ ಅವ್ರು ತಂದ ಹಣ್ಣುಗಳಿದೆ ಅಲ್ಲ ಅದನ್ನೇ ತಿನ್ಕೊಂಡಿರ್ಲಿ, ಯಾರು ಊಟ ಕೊಡ್ಬೇಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸೈನಿಕ ಅವನ್ ಹೇಳ್ದಂಗೆ ಗೆಂಟು ಮುಟ್ಟಿ ತಗೊಂಡು ಹೋಗಿ ಅವ್ರು ತಂದ ಹಣ್ಣುಗಳನ್ನ ಅವ್ರ ಬುಡ್ದಲ್ಲಿ ಇಡ್ತ. ಆಮೇಲೆ ಅವ್ ಒಬ್ನೇ ಪ್ರಾಮಾಣಿಕ ವ್ಯಕ್ತಿ ತಂದ ಗನಗನ ಹಣ್ಣನ್ನ ಅವ ತಿಂದಷ್ಟ ಪುಷ್ಟವಾಗಿ ಬೆಳೀತ. ಇನ್ನಿಬ್ರು ಅದನ್ನ ತಿಂಬುಕು ಇಲ್ಲ ಬಿಸಾಕುಕು ಇದೆ ಅವರ ಹೊಟ್ಟೆಗೆ ಹಾಳು, ಹಾಗೆ ಅವರು ತಿಂದೆ ಹಾಗೆ ಬೆಚ್ಚಿ. ಆಮೇಲೆ ರಾಜನಿಗೆ ಗೊತ್ತಾಗತ್ತೆ ಇವನೇ ಪ್ರಾಮಾಣಿಕವಾದವನು, ಇಬ್ಬರು ಪ್ರಾಮಾಣಿಕರಲ್ಲ ಅಂತ ಗೊತ್ತಾಗತ್ತೆ. ಈ ಕಥೆಯ ನೀತಿ ಏನೆಂದರೆ ಒಳ್ಳೆಯವರಿಗೆ ಒಳ್ಳೆಯದಾದ ಫಲ, ಕೆಟ್ಟವರಿಗೆ ಕೆಟ್ಟದಾದ ಫಲ.
0: ನಿಜ, ಒಳ್ಳೆಯವರಿಗೆ ಒಳ್ಳೆ ಫಲ, ಕೆಟ್ಟವರಿಗೆ ಕೆಟ್ಟ ಫಲ. ಈ ಒಂದು ನೀತಿನ ಈ ಕಥೆಯ ಮೂಲಕ ಬಹಳ ಚಂದ ಮಾಡಿ ಹೇಳಿದ ತ್ರಿಷಾ, ಇವಳಿಗೆ ಧನ್ಯವಾದ. ನೀವು ಕೇಳ್ತಾ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರಿಯ ಕೇಳುಗ್ರೆ, ಇವತ್ತು ಸತ್ಯವಾದಿ ಜಿಂಕೆಗಳು ಕಥೆಯಿಂದ ಪ್ರಾರಂಭಿಸಿ ಮೋಸದ ಫಲ ಕಥೆಯವರೆಗೂ ಒಟ್ ಆರ್ ಕತೆ ಕೇಳ್ರಿ ಅಲ್ಲ. ನೀವು ಕೇಳದ್ದು ಕಥೆಯ ನೀತಿನೆಲ್ಲ ನಮ್ ಜೀವನದಂಗೆ ಅಳವಡಿಸ್ಕೊಂತ ಹೋದ್ರೆ ನಮ್ ಜೀವನ ಹೆಂಗಾತ್ತಂತೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೇದಾತ್ತ ಇಲ್ಲಿಯಾ ಅಂತೇಳಿ ಕೇಳಿದ್ರೆ ಖಂಡಿತ ಒಳ್ಳೇದಾತ್ತು. ಹೌದು, ಅಜ್ಜಿ ಕಥೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಕ್ಕೆ ತಾಕತ್ತು ಕೊಡುತ್ತ, ಅದೇ ನಮ್ಮ ಬದುಕುವ ಟಾನಿಕ್ ಕೂಡ. ಹೌದು, ಆರನೇ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸಿದ ನಮ್ಮ ಪುಟಾಣಿಗಳಾದ ನಾಗರತ್ನ ಬಿದ್ಕಲ್ಕಟ್ಟೆ, ಅನುಶ್ರೀ ಸಿದ್ದಾಪುರ, ತನ್ವಿ ಹಾರ್ದಳಿ ಮಂಡಳಿ, ಶತಾನಂದ ಅಡಿಗ ಬಿದ್ಕಲ್ಕಟ್ಟೆ, ಸಾನಿಕಾ ಜಪ್ತಿ, ತ್ರಿಷಾ ತೊಂಬತ್ತು, ಇವರೆಲ್ಲರಿಗೂ ಕೂಡ ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಧನ್ಯವಾದ. ಮಕ್ಕಳಿಗೆ ಅಜ್ಜಿ ಕತೆ ಹೇಳಿಕೆ ಪ್ರೇರಣೆ ನೀಡಿ ಇಲ್ಲಿವರೆಗೆ ಕರ್ಕೊಂಡು ಬಂದ ಶಾಲಾ ಶಿಕ್ಷಕ ಶಿಕ್ಷಕಿಯರಿಗೂ, ಪೋಷಕರಿಗೂ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾಗಿರುವಂತಹ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳು. ಇದೇ ರೀತಿ ನೀವು ಕೂಡ ನಿಮ್ಮ ಮಗುವಿಗೂ ಈ ತರ ಕತೆ ಹೇಳ್ಕೊಂಬ ಆಸೆ ಇದ್ರೆ ಹೀಂಗ್ ಮಾಡಿ, ನಿಮ್ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿಸಿ ನಮ್ ಕುಂದಾಪುರದ ಈ ರೇಡಿಯೋ ಕುಂದಾಪುರದ ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಈ ನಂಬರ್ ಒಂದ್ ಸ್ವಲ್ಪ ಬರ್ಕಣಿ, 8072829233. ಇನ್ನೊಂದ್ಸಲ ಹೇಳ್ತೀನಿ, 8072829233. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಯ್ಕೊಂಡು ನಾನು ಬರ್ತೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಪ್ರತಿದಿನ ನೀವು ಕೇಳ್ತಾ ಇರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಅಜ್ಜಿ ಕತೆ ಹೇಳೋ ಮಕ್ಕಳ ಜೊತೆಗೆ ಮತ್ತೆ ಬರ್ತೆ. ಅಲ್ಲಿವರೆಗೂ ನಿಮ್ಗೆಲ್ಲ ನಮಸ್ಕಾರ. ಬಾಯ್ ಬಾಯ್. ನಮಸ್ಕಾರ.

0: ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ಬೃಂಗ, ಹಾಗೆ ನನ್ನ ಜೊತೆ ಆರ್ಜೆ ನಿವೇದ ಅವರು ಇದ್ದಾರೆ. ನಾವಿಬ್ರು ಸೇರ್ಕೊಂಡು ನಿಮ್ಗೋಸ್ಕರ ಒಂದು ಹಾಡು ಹೇಳಿತ್ತು. ಅದು ಯಾವ್ದಂತ ಕೇಳ್ತಿದ್ರ ಅಭಿನಾ ಜಾವೋ ಚೋಡ್ಕರ್. ಎಲ್ಲ ಕೇಳಿ ಎಂಜಾಯ್ ಮಾಡಿ.

0: ನೆನ್ನೆದೆಯ ಕಡಲೇಕೆ ಬೀಗುತ್ತಿಯುವುದು.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ, ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಈ ವೈಭವಣ್ಣ
3: ಎಂತದೆ?
2: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
3: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ
2: ಅಲ್ಲಿ ಹೋರೇ.
1: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
4: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31 ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದ.
1: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ದವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಆರ್ ಸುದರ್ಶನ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
2: ದೇವ ದೇವ ಧವಲಾಚಲ ಮಂದಿರ ಗಂಗಾಧರಣಿಗೆ ದೈವ ಕುಮಾರವ ಚಂದ್ರ ಜನ್ಮ ಭರಣಿಗೆ ನಮೋ ನಮೋ ದಾನವ ದೈವ ಕುಮಾರವ ಚಂದ್ರ.

ಸಾಗರ ಚಂದ್ರ ಕಲಾಗರ ನಿಮ್ಮಯ ರೂಪದ

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಾಮದಾದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಪಾಲು ವಿಷಮದಾದ ನ್ಯಾಯದಲ್ಲಿದೆ

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಮುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂ ಒಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಕ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೆ, ಇದೆ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತಹ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತಹ ತಾರಾಗಣದ ಅದ್ಭುತವಾದಂತಹ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತ ಗೀತೆಯತ್ತ ಸಾಗೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು ಅವರ ಒಂದು ದೇಹದಾಢ್ಯ ಸಂಭಾಷಣೆ ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೆ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗೆದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದ. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಕಾಂಡ ಕಂದಿ. ಆ ಸಿಟ್ಟಿಗೆ ಆಗಂಡ್ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೋಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದು ತಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೇ ಅಮೃತ ವಿಷ ತಂತ್ರ ಕಾಣಿ, ಹಾಗೆ ಯಾವ್ದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬ್
2: ಹಾಕಿದ್ರಾ? ಏ ಬೊಬ್ಬರ್ಯಾ
3: ನೀವು. ಹೇಳ್ತಾ

0: ಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದಲು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕೂಡುದಾ? ಯಾರಿಗ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದಾ? ಕೈ ಹಾಕಕ್ಕೂ ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ನ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರು ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗೆ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನಿ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದ್?
0: ಯಾರೆಲ್ಲ ಹಾರಿ? ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಹಾಕ್ಯನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ ಆಡ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಹೇಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

Hari ajar nasi, Ratu ajar nasi, Ratu ajar nasi.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳು ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ ಎರಡ್ ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರ್ ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಮದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳೆ ಯಾಕೆ ಹೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿರ ಅನ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನಿರ್ ಸುಮ್ನಿರ್ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ ಶಾಲಿಗೆ ಒಬ್ಬಗೆ ದ್ವಾರ ಸಮ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

hari ajar nanti, ragu ajar nanti.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Hari aja menanti, Ratu aja menanti, Ratu aja menanti.

0: ಏನ್ ಲಕ್ಷ್ಮಣ್ಣ ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದಿದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬರ್ಯ
3: ಸುಶೀಲಾ. ಏ ಸುಶೀಲಾ, ಅಯ್ಯಯ್ಯೇ ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಬರ್ಲದೆ ಕಂದಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗೆ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್. ಅದೇ ನನ್ ಗಂಡಿಗೆ ಅಂತಾರು ವೈರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟೆ ಅಲ್ಲ.
3: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ?
5: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಗಿಂತ ಹೆಚ್ಚೇ ಕಂಡ್ಕೊಂಡಿದ್ದೆ ನಾನು.
3: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ ಹಳತಲ್ಲ ನೆನ್ಬಿಟ್ಬಿಡ ಸುಶೀಲ. ನೀನ ಆಗಳಿಗ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
5: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
3: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದಾಯ್ತ್.
5: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದಳಿಯು ಇಲ್ಲ.
3: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
5: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗರ?
3: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
5: ಏನ ಹೇಳ್ಕಂಬ ಹೇಳುದ?
6: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತರೋ ನೀನ್ ಬರ್ಕ, ನಿನ್ಗೆ ಅಂತರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
5: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗು ಇಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಾಳ್ ಕಾಣ್. ಹೋಯ್ ತಪ್ಸ ಹೋಗ.
6: ಏ ಬಬ್ಬರ್ಯ, ಹಲೋ
0: ಎಂತ ಗಡ ಇನ್ನು ಹೇಳ್ಯಾ ಮನೆ ಕಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
6: ಕಾಲೇಜ ಇವತ್ ರಜಿ ಅಲ್ಲ ಮಾರ.
0: ಎಂತ ರಜಿಯ? ಮೆಸೇಜ್ ಬರ್ಲ ಇವತ್ತು?
6: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
0: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತು?
6: ಇವತ್ ರಕ್ಷಾಬಂಧನ ಅಲ್ಲ ಮಾರ.
0: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
6: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರು ಎಲ್ಲ ಹೆಣ್ಗಳು ರಾಕಿ ಕೊಡ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
6: ಹೋ ಮಾರ, ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಪ್ಪಿನ ಸಾಂಕ್ವಾರ. ನಿನ್ ಗ್ಯಾಂಡಿ ಕಿಚ್ಚಡ ಹೊಗೆ ತೆಚ್ಚಿ. ಇದೆಂತ ಅಮ್ಮನರ ಅಂತ ಪಟ್ಟಿ ಮಾಡ್ತಿದ್ರಿ?
3: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
6: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಆಯ್ತು. ಎಂತ ಮಗ ಇದು?
3: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶ್ ಅಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಟ್ಟ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟಣ್ಣ ಧನುಷ್ ಯಾರು?
3: ಅಯ್ಯೋ, ಆ ಧನುಷ್ ಅಣ್ಣ ಎಂತದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಣ್ಣ ರಾಗಿ ಕಟ್ಟುದು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಣ್ಣ ರಾಕಿ ಬೇಡ. ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರ ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಆತ್ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜಿ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ 10 ರೂಪಾಯಿ ರಾಕಿ ಎಂಟಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆನೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಓದನ್ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರಲ್ಲ ಮಾರೆ.
3: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
3: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗ್ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರಾಚಿಗೆ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಕಿ ಕಟ್ಸ್ಕಂತ್ರ? ನಿಂಗ್ ಅಷ್ಟು ಗೊತ್ತಿಲ್ಲ ಹೋಗ.
3: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

देवदार हुआ अब उखड़ रहा है मेला, आई थी मिलन की बेला।

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯರ್ಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡ್ ಕಾಣಲ್ಲ ನಿನ್ ಕ್ಲಾಸೆ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿ ಅವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣಣ್ಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತೀಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿಹೋಯ್ತು ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ್ಯಾಕೆ ಹೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳ ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರೆ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡುಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪುಕಲಿನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾಸಿ ಸಮ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬಿಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂಥ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂಥ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗ್ದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
1: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
1: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದೇ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
1: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
1: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
1: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
1: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ, ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ಕೆ ಹಾಕದ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
2: ಅದು ಮೀನ್ ಅಲ್ಲ ಮಾರ್ರೆ, ಹೈಸರ್ ಅವ್,
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರೆ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೆದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ఏం శంకరన్న కన్నెల కెం కెం పైతే రాత్రిలో నిద్ర ఇల్లక అంతలా ఎంత ఆటుకోయరియా
1: ఆటకల్ల మరే ఆ కెరీమని ప్రకాశ్ నగర్ని తంగి ముద్రిగెల మర నిన్నే అల్లిగోద్
0: ఓ హంగ నిన్నే నిమ్మని వాడికి ఇచ్చోట్లేక అంతలా
1: సాక్ సుమ్మేరా ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಹುಟ್ಟು ಅನ್ನೋದು
0: ಯಾರಲ್ಲ ಹಾರಿ ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ ಹೋಯ್ ಕೌಲು ಹುಟ್ಟು ಅಂದ್ರೆ ಸುಮಾರು ದಿನ ಆಯ್ತು ಮಾರ್ರೆ ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್ ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್ ಅದ್ರಲ್ಲಿ ಅವನು ಬಂದಳ ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ ಹಳಿಯರ್ ಬೇರೆ ಅವರನ್ನು ಕರ್ಕೊಂಡ್ ಹೋಯ್ ಬಂದ
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ
1: ಮನೆ ಗುಂಡೊಬ್ಬ ಉಳಿದ್ನ
0: ಅದು ಯಾರ
1: ಅದು ನಮ್ಮನಿ ನಾಯ
0: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ ಅದನ್ನು ಕರ್ಕೊಂಡು ಹೋಗಿತ್ತ
1: ಅದನ್ನು ಆಲೋಚನೆ ಮಾಡ್ನ ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ ರಾತ್ರಿಡೀ ನಿದ್ರೆ ಇಲ್ಲ ನಮ್ದಾರು ಅಡಿಲ್ಲ ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ ಆರೆ ಹಾಳು ಮಾಡೋಕಾಗ ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡೋದು ನಮ್ ಸಂಸ್ಕೃತಿಯೇ ಅಲ್ಲ ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ ಅದಿರ್ಲಿ ನೀವೆಲ್ಲಿ ಹೊರಟದೀಗ
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ
0: ಒಬ್ಬರೇ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ ಏ ಬೊಬ್ಬರಿಯಾ
2: ಹೇಳ್ತಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ವ, ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದ್ರೆ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 May 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ

0: ಹರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತಾ ಇರುತ್ತೆ. ಯಾಕೆ ಸುತ್ತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನ್ಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಠಾಗೋರ್ ಬರೆದ ನಾಟಕ ಅಂಚೆ ಮನೆ.
1: ಮೊಯ್ದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆ ಎಂದೇ ಎನಿಸುವುದಿಲ್ಲ. ಡಾಕ್ಟ್ರೆ ನೀವು ಹೇಳುದು
2: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದ್ರೂ
1: ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳ್ಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರ್ಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
1: ವೈದ್ರೆ ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
2: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೆ ಜ್ವರೇ ಕಾಶೆ ಕಾಮಲಾಯಂ ಹಲೀಮಕೆ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ಟರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಬೇಷ

0: ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೆಯದು, ನಾನಿನ್ನು ಹೊರಡ್ತೇನೆ.
1: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
2: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲಿ ಮರಳು ಮಾಡೋದ್ರಲ್ಲಿ ಸರ್ದಾರ ಅಲ್ವಾ?
2: ನೀನೇನು ಮಗುವಲ್ಲ, ಅಥವಾ ನಿನ್ ಮನೇಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
1: ಮನೆಗೆ ಒಂದ್ ಮಗುವನ್ನು ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
2: ಓ, ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
2: ಅದನ್ನೇನು ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
2: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
2: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
2: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗ್ಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನಿಷ್ಟು ಹೆದರ್ತಾ ಇದ್ದೇನೆ.
2: ನೀನ್ ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
3: ಮಾವ.
1: ಏನು ಅಮಲ?
3: ನಾನು ಅಂಗಳಕ್ಕೂ ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ,
3: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
3: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
3: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
3: ಬರೀ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಗೊತ್ತಾಗುತ್ತ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
3: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೇ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
3: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಯಿಡ್ತಾರೆ ಮಗು.
3: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
3: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
3: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು?
3: ಇದೇನು ಹೇಳ್ತಿದ್ದೀರಾ ಮಾವ ನೀವು? ಆ ಗುಡ್ಡದ ಆಚೆಗೆ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗೆ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೆಯಲ್ಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ. ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
3: ಏನು ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
3: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು. ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು. ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ?
3: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೇ ಇದ್ರೆ?
3: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡಿಯವರೆಗೂ ಬಟ್ಟೆಯನ್ನ ಮಡಚಿಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ. ಮಾವ, ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
1: ಅತ್ತೆ ಏನಂದ್ರು ಅದಕ್ಕೆ?
3: ಜ್ವರ ಹೋದ್ಮೇಲೆ ಅವರೇ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು ಹೆಚ್ಚು ದಿನ ಇಲ್ಲ ಅಮ್ಮ.
3: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
3: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲಾ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
3: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
3: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರಬೇಡ.
3: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
3: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
3: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನಿರ್ತೀನಿ.
4: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
3: ಓ ಮೊಸರಿನವನೇ, ಮೊಸರು.
4: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
3: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
4: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
3: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
4: ನನ್ ಜೊತೆನ?
3: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
4: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
3: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
4: ನಿನಗೇನಾಗಿದೆ ಮಗು?
3: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
4: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
3: ನಿನ್ನ ಹಳ್ಳಿಯಿಂದನ? ಬಹಳ ದೂರನಾ?
4: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
3: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ ನೆನ್ಪಿಲ್ಲ.
4: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
3: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
4: ಹೌದೌದು, ಅಲ್ಲೇ.
3: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
4: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ಮ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
3: ನಿಮ್ ಹಳ್ಳಿ ಹುಡುಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
4: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನು ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನೆಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
3: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗೆ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬೋದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
4: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
3: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
4: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
3: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
4: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾ ಕಲಿಬೇಕು ಮಗು?
3: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
4: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
3: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
4: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
3: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
4: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲ್ತೆ. ನಾನಿನ್ನು ಬರ್ಲಾ?
3: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
5: ಹೀಗೆ ಕೂಗ್ತಿದ್ಯಾ? ನನ್ನ ಕಂಡ್ರೆ ನಿಂಗೆ ಭಯೋಗದಿಲ್ವಾ?
3: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
5: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
3: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
5: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
3: ಏನು ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನನ್ನು ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
5: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿ ಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
3: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
5: ಇನ್ನೂ ಹೊತ್ತಾಗಿಲ್ಲ.
3: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೆ?
5: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
3: ನಿನ್ನ ಗಂಟೆ ನನಗೆ ಬಹಳ ಇಷ್ಟ, ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
5: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
3: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
5: ಇದಾರಿಗೂ ತಿಳಿಯದು.
3: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
5: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
3: ಹಾಗಾದ್ರೆ ನಾನು ಹೋಗ್ಬೇಕಾ?
5: ಯಾಕಿಲ್ಲ, ನೀನೂ ಹೋಗ್ಬೇಕು.
3: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
5: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
3: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನೂ ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
5: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
3: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
5: ಹಾಗೆ ಹೇಳ್ಬಾರ್ದು ಮಗು.
3: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ. ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
5: ಏಂತಮ್ಮ,
3: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
5: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
3: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
5: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
3: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
5: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
3: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
5: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
3: ಭಲೇ, ಹಾಗಾದ್ರೆ ನನ್ಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
5: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರೆಸಬೇಕಿತ್ತು?
3: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
5: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು. ನೀನು ನೋಡಿಲ್ಲ ಅಷ್ಟೇ, ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
3: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗ್ತಾರೆ?
5: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
3: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
5: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
3: ನೀನ್ ಯಾಕೆ ನಗ್ತಾ ಇದೀಯಾ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
5: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
3: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
5: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
3: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
5: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರು ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
3: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರ್ದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗೆ ಬನ್ನಿ.
6: ಯಾರಯ್ಯಾದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
3: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
6: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
3: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
6: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
3: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
6: ಏಕೆ, ಏನು ಸಮಾಚಾರ?
3: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
6: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
3: ರಾಜನಿಂದ ಕಾಗದ ಬಂದ್ರೆ?
6: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
3: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
6: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
3: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
6: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
7: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
3: ಬಡಗುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದಾ?
8: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
3: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
8: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
3: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
8: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ, ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
3: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
8: ನನ್ನ ಹೆಸರು ಸುಧಾ ಅಂತ.
3: ಏನು ಸುಧಾನಾ?
8: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
3: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
8: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
3: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
8: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತಿದೆ.
3: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
8: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೇ ಇಲ್ಲ.
3: ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
9: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
3: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ಹ್ಮ್, ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
9: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದಾ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
3: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ದುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
9: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
3: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
9: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
3: ಒಳ್ಳೇದು, ಹಾಗೆ ಮಾಡು.
9: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಟ್ಕೊಂಡು ಬರ್ತೀಯ ತಾನೆ?
3: ಬರ್ತೀನಿ ಬರ್ತೀನಿ.
9: ಖಂಡಿತ ಬರ್ತೀಯ ಅಲ್ವಾ?
3: ಖಂಡಿತ ಬರ್ತೀನಿ.
9: ನನ್ನನ್ನ ಮರ್ತ್ ಬಿಡಲ್ಲ ತಾನೆ? ನನ್ ಹೆಸ್ರು ಅಮಲಾ ಅಂತ, ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
3: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
9: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
4: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
9: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
3: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
4: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
3: ನಾವಿಬ್ಬರು ಎತ್ತುಗಳಾಗ್ತೇವೆ.
9: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
4: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
9: ಆಮೇಲೆ ನದಿ ದಡದಲ್ಲೇ ಮನೆಗ್ ಹೋಗ್ತೀರಿ ಅಲ್ವಾ?
3: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
9: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
4: ನೀನು ಕೂಡ ಹೊರಗಡೆ ಬಾ, ಆಡೋಣ.
9: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
3: ವೈದ್ಯರು?
4: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
9: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲ್ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
3: ಇಲ್ಲಿ ನಮಗೆ ಆಡೋಕೇನಿದೆ?
9: ಇಲ್ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ.
3: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು.
9: ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ,
3: ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
4: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿಂಗೆ ಬೇಜಾರಾಗುದಿಲ್ವೇನು?
9: ಇಲ್ಲಪ್ಪ, ನಂಗ್ ಸ್ವಲ್ಪನು ಬೇಜಾರಾಗಲ್ಲ, ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
3: ಆದ್ರೆ ಮತ್ತೆ ಇದನ್ನ ನಾ ಹಿಂದಕ್ಕೆ ಕೊಡುವುದಿಲ್ಲ.
9: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
4: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
9: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
3: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
9: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ, ಯಾಕಂತಾನೇ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತುಕೊಂಡೇ ಇದ್ದೀನಿ, ಇನ್ನು ನನ್ನ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
4: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓ, ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
9: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
3: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ, ಆಯ್ತಾ?
9: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
4: ಇದೆ, ಚೆನ್ನಾಗಿದೆ.
9: ಯಾರು ಯಾರಿದ್ದಾರೆ, ಅವರ ಹೆಸರೇನು?
3: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
9: ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
4: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
9: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡು ಬಂದು ನಂಗೆ ತೋರಿಸ್ತೀರಾ?
10: ಆಗ್ಲಿ, ತೋರಿಸ್ತೀವಿ.
9: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನೂ ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
1: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
9: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ. ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
1: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
9: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
1: ಯಾರು, ಯಾರ ಫಕೀರ ತಾತ?
9: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
1: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
9: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗೆ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
11: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
9: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
1: ಇದೇನು ಇವನು?
11: ಹೌದಪ್ಪ, ನಾನೇ ಫಕೀರ.
1: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
9: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
11: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ. ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
1: ಏನು, ಕ್ರೌಂಚ ದ್ವೀಪಕ್ಕ?
11: ಇದರಲ್ಲಿ ಆಶ್ಚರ್ಯ ಪಡಲೇನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
9: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
11: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
1: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
11: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನ್ನೊಪ್ಪಬೇಕಾಗುವುದು. ಇದೊಂದೇ ಭಯ ನನಗಿರೋದು.
9: ಇಲ್ಲ ಇಲ್ಲ ಮಾವ, ನೀ ವೈದ್ಯರು ಏನು ಹೇಳ್ಬೇಡಿ. ಇನ್ನು ನಾನ್ ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವುದು ನನ್ನ ತಡೆಯಲ್ಲ.
1: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ. ಇದರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
9: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
11: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
9: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
11: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
9: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
11: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
9: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
11: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ.
2: ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯರೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
9: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
2: ಹಾ, ಆಗ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
1: ಇನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
9: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
1: ಹೌದು, ಹೊರಟೋದ. ಆ ಫಕೀರನ್ ಮಾತ್ ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆ ಅಂತೆ. ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
9: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
2: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
9: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ. ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
2: ಭೇಷ್ ಭೇಷ್, ಮಧುವಣ ಗಿತ್ತಿಯನ್ನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
1: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
9: ತಾತ, ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರು ಕಾಗದ ಬಂದಿದ್ಯಾ?
2: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
9: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
2: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
9: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
2: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
9: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದೆಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳದ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿಣ್ಣೆ ಇದೆ ಅಲ್ವಾ, ಅವನು ಆ ದಿಣ್ಣೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ. ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬ್ತಾ ಇದೆ.
2: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
9: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
2: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
9: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
2: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
9: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
11: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
9: ನಾನು ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದನ್ನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
11: ಯಾರ ಮಗು ಆ ಮನುಷ್ಯ?
9: ಅವನ ಹೆಸರು ಚಿದಾಮ ಅಂತ.
11: ಯಾವ ಚಿದಾಮ?
9: ಅವನೇ ಇಲ್ಲಿಗ್ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
11: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
9: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೇ.
11: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
9: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
11: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
9: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನಿಂಗೆ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
11: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖ ಇದೆಯಪ್ಪ?
9: ಇಲ್ಲ ಇಲ್ಲ, ಮೊದ್ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
11: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
1: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
11: ಏನಾಯ್ತು?
1: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
11: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
1: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
11: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ಗೆ ತಿಳಿಯದೇನು?
1: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
9: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
11: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
9: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದೂ ಕನಸು ಅಂತ ತೋರ್ತಾ ಇದೆ, ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
11: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
12: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
9: ವೈದ್ಯರೇ, ಈ ದಿನ ಬಹಳ ಹಾಯಿನಿಸ್ತಾ ಇದೆ, ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
12: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
1: ನನ್ನ ನಾನೇ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ, ವಿಚಾರ ಏನಂತ ಹೇಳಿ.
12: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುವುದಿಲ್ವಾ ಅಂತ ನಾನು ನೂರು ನೂರು ಸಾರಿ ಹೇಳಿದ್ದೆ. ಆದರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
1: ಇಲ್ಲ ವೈದ್ಯರೇ, ನಾನು ಅವನನ್ನು ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗೆ ಹೋಗಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡಲಿಲ್ಲ. ಬಾಗಿಲನ್ನು ಪ್ರಾಯಶಃ ಯಾವಾಗಲೂ ಮುಚ್ಚಿಯೇ ಇಡ್ತಿದ್ದೆ.
12: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೆಯದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
1: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
12: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದರಿಂದಲೇ ಬದುಕ್ತಾನೆ.
6: ಏನೋ ಹುಡುಗ,
11: ಗಲಾಟೆ ಮಾಡಬೇಡಿ.
9: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
1: ಮಗು,
6: ಏನಯ್ಯ ಮಾತಾಡತ್ತ? ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
1: ಇದೇನ್ ಹೇಳ್ತೀರಿ ಮುಖಂಡರೆ, ನಾವನ್ ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
6: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
1: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
6: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
9: ನಿಜವಾಗಿಯೂ?
6: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
9: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
11: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
9: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೇ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
6: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
1: ನಿಮ್ಮನೆ ಮುಖಂಡ್ರೆ ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
11: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
1: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
11: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
9: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
6: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
9: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
6: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
9: ಬಹುಶಕ್ಕೆ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
11: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
1: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
6: ಬಾಗಿಲು ತೆಗೆ.
1: ಯಾರು ನೀವು?
6: ಬಾಗಿಲು ತೆಗೆ.
1: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
6: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನೋ? ನೋಡಿದ್ಯಾ,
13: ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು. ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
1: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
14: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
13: ಅಯ್ಯಬ್ಬ
15: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
14: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
15: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
14: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
13: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ, ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
15: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
13: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
15: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
13: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
15: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವ್ರು.
13: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
1: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
15: ಅದನ್ನ ನಾನಾಗ್ಲಿ ನಿರ್ಧಾರ ಮಾಡ್ಕೊಂಡಿದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
1: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
15: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
1: ಅಯ್ಯೋ, ನನ್ನ ಅದೃಷ್ಟವೇ.
15: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
14: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
15: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
13: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ. ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
1: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ, ಇವರೆಲ್ಲ ನನ್ ಮನೆಯೇಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
11: ಸುಮ್ಮನಾಗೋ ಅವಿಶ್ವಾಸಿ.
16: ಅಮಲ ಅಮಲ,
13: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
16: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
13: ಒಳ್ಳೇದು, ಇಲ್ಲಿ ಕೊಡಿ.
16: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
13: ರಾಜರು ಬಂದು ಅವನ ಕರ್ದಾಗ.
16: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
13: ಏನ್ ಹೇಳ್ಬೇಕಮ್ಮ?
16: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
17: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲೇ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ, ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ ಅಂತ. ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ, ಹುಷಾರಿದ್ರಿಯಾ?
2: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿಯಾದಂದ್ರೆ ಭಾರಿ ಚಂದ. ನನ್ನ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರ ಅಂತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೇ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
2: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೋ. ಯಾವಾಗ ಅದ ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
1: ಕಾಳಜಿ,
2: ಹಾ, ಅದು ಕಮ್ಮಿ ಆತ ಹೋತು. ಒಮ್ಮೆ ನಾವು, ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡು, ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೀತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
1: ಅಲ್ಲದಾ,
2: ನನ್ನ ಫೀಲಿಂಗ್ಸ್,
1: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗ್ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೀತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
2: ಖಂಡಿತ.
1: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಳಿಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯ ಒಂದು ಎಂಕ್ಲೆಗ ಅಪ್ಪುಜ್ಜಿ ಮಾರ್ರ ಅಂತ ಆಯ್ತಾ, ಅಥವಾ ಹೆಂಗಾಯ್ತು?
2: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದು, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದು. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತೂ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ರೆ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದು ರೀತಿಯಲ್ಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ. ನಮ್ದು ಇಲ್ಲಿದ್ದು ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳನೂ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ, ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ, ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರ, ಹಂಗಾರೆ ಏನೋ ಒಂದು

0: ಸ್ಪೆಷಲ್ ಇರ್ಬೋದು ಅಂತ ಹೇಳಿ ಹಾಕಿಟ್ಟು, ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಅಂತಕ್ಕಿದನ್ನೆಲ್ಲ ಹಾಕಿ ಅಲ್ಲ ನೀವು ಹೇಳಿರಿ ಅಲ್ಲ ಅರ್ಧಿಡ ಅಂದೇಳಿ. ಅಯ್ಯೋ ಮರೈತಿ ಕುಂದಾಪ್ರಕರಣ ಅರ್ಧಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
1: ಮಾಯಿ ನಿಮ್ಮನ್ನ ಅರಿತಿದ್ರು
0: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ ಎಲ್ಲ ಆಗ್ತಂದ್ರೆ ನಾವು ಈವೆಂಟ್ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವು ಈ ಚಾನಲ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ ಅದು ಮಾತಾಡೋ ಶೈಲಿಯು ಹಂಗೆ ಇರುತ್ತ. ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಇದ್ರ ಹೇಳು ಹಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಡ್ ಗಿರೀಶ್ ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಗಿರತ್ತ. ಇದು ನಂಗೆ
1: ಗಮ್ಮತ್ತ
0: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೇನೆ ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
1: ಈಗ ನಿಮ್ ಮಗ ಹತ್ತ ಕುಂದಾಪುರ ಕನ್ನಡ?
0: ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥ ಆತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ. ಅವ್ನಿಗೆ ನಾನು ಅದನ್ನ ಹೇಳು, ನಿನ್ ಎಂತದಾರು ಮಾತಾಡು, ಅದ್ರ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ನೀ ಕುಂದಾಪುರ ಕನ್ನಡ ಮಾತಾಡೋ, ಮಂಗ್ಳೂರ್ ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡ ಅಂದ್ರೆ ಬೆಂಗ್ಳೂರ್ ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ಅದನ್ನ ಒಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದ್ ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗ್ಳೂರ್ ಮಾತಾಡಿ, ಮಂಗ್ಳೂರ್ ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು ಆ ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
1: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
0: ಎಕ್ಸಾಕ್ಟ್ಲಿ
1: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
0: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
1: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾತ್. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
0: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತೀವಿ, ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂತದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂತದ್ದು, ಇಷ್ಟ ನಾನು ಮಾಡ್ಕೊಂಡು
1: ಭಾರಿ ಖುಷಿಯಲ್ಲಿ.
0: ಹಾ, ಅದ್ ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
1: ನಾನು ಅದೇ ಕಂಡದ್ದು ಅಕ್ಷತಾ ಅವರಲ್ಲಿ. ಈಗ ಅಕ್ಷತಾ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀಮ್ ಎಲ್ಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಗಂಡ ಕಾಯ್ತಾರ ಮಾಯಿ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ ಯೂಶುವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್ತೆ. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗೆ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ಗಳಿಗೆಲ್ಲ ಒಳಗ ಇತ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಕಂಡ್ರೆ ಅಕ್ಷತಾ ಗಿರೀಶ್ ಐತಾಳ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಹಾಕಿದ್ರು ಅಲ್ಲೂ ಇದ್ರು. ಅಲ್ದ ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
0: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿ ಬಿಡತ್ತ. ಎಲ್ಲರಿಗಿರೋದು ಒಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಯ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್, ಆಯಿತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗನಿಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ ಇಲ್ಲ ಫಾರಿನಿಗೆ ಹೋಯ್ಕೋ ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದ್ರೆ ಬೆಳಿಗ್ಗೆ ರಾತ್ರಿಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಬಿಸಿ ಅವರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸೋಳು ನಾನೇ.
1: ಕರೆಕ್ಟ್.
0: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಾಗಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತು ಕಾಣಿ, ಒಂದು ಒಂದು ಇದಿದೆ ಏನಂದ್ರೆ, ಒಂದು ಸಲಕ್ಕೆ ನಮಗೆ ಮದುವೆ ಆಯ್ತು, ಮದುವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತೋ. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗೆ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ದರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೊಳ್ಳಿ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ್ ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತಾ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನು ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂಥ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮಗೆಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕೆ ನನಗಿರೋದು 24 ಗಂಟೆ, ನಿಮಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೇ. ಬಚ್ಚ ಎಲ್ಲಿದ್ದರೂ ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
1: ತುಂಬ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರಿಕ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾಂ ಹೌದಲ್ಲ, ನಮ್ಮನ್ನು ನಾವು ಪ್ರೀತಿಸ್ಕೊಂಡ್ಕ, ನಮಗೆ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿಬಿಡುತ್ತೆ.
0: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ ಅಂತ ತನ್ನಷ್ಟೇ. ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗ್ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವ್ರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬ ಪ್ರೌಡ್ಲಿ ಹೇಳ್ಕಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವ್ನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಹೇಳ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೇ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳೋದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲರೂ ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದು ಆ ಸಣ್ಣ ಮಕ್ಳ ಹತ್ರ ಕೆಮ್ಕೋ, ಅದು ಆದ ತಕ್ಷಣ ಅವ್ರಿಗೆ ಏನನ್ಸುತ್ತಂದ್ರೆ ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದ್ರಿದ್ದು ಮಕ್ಕಳಿಗೂ ಹೆದರುತ್ತಿದ್ದು. ಸಿ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗೆ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಇತ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
1: ತುಂಬ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಅಂತಂದ್ರೆ ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆ ಕೆಂಬತಿ ಗೊತ್ತತ್ತ ನೀವು ಲೈಕ್ ಓದ್ತ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತು ಲೈಕ್ ಓದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ ಹೆಂಗದು?
0: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲೇ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂಥದ್ದೆಲ್ಲ ಇದು ಅಂದ್ರೆ ನನಗೆ ನನ್ನ ಕಮ್ಯುನಿಕೇಷನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದ್ದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದ್ದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿ ಆಗಿ ಅದನ್ನು ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡುವ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದ್ರು, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
1: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
0: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತ.
1: ನನ್ಗೆ ಸುಮಾರು ಸಲ ಆಸೆ ಹಬ್ಬದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತಾರೆ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆ ಗೊತ್ತ ಹೆಚ್ಚು ಗೊತ್ತ ಹೆಡ್ಲೈನ್ ಎಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿ ಹಿಡಿತಾಳ ಕೇಂದ್ರೆ ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
0: ಇದ್ರೆ
1: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು 6 ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು, ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರೆ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರುತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
0: ನಮ್ಗೂ ಆ ಸೌಭಾಗ್ಯ ಇಲ್ಲ, ನಾವು ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಹಿಡಿ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
1: ನಿಜ ಇಲ್ಲ.
0: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
1: ಕರೆಕ್ಟ್.
0: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕಂದ್ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
1: ಎಕ್ಸಾಕ್ಟ್ಲಿ.
0: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಗೊತ್ತಿತ್ತ ಮಾರೈತಿಯ ಉಳ್ ಮನೆ ಕತ್ತಿ ಗೊತ್ತಿತ್ತ ನಿಂಗೆ ಉಳ್ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ.
1: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತಾವ್, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವ್ಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ್ ಆಯ್ತಮ್ರ ಅಂತ ಹೇಳಿ.
0: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು ಒಂದು ಗಂಟೆ ಮಾಡೋದನ್ನ ಅರ್ಧ ಗಂಟೆ ಮಾಡಿ, ಉಳಿದ ಅರ್ಧ ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ. ಅವಾಗ ನಿಮ್ಗೆ 100% ನಿಮ್ಮ ಟೈಮ್ ಸಿಗುತ್ತೆ. ನೀವು ಅರ್ಧ ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯು ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ಕಾತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋಗ್ತವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗದಿದ್ರು ಸಮೇತ ನಿಮ್ಮಲ್ಲೇ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು ಪಿ ಯು ಸಿಯಲ್ಲೆಲ್ಲ ಓದೋದು ನೆನ್ಪಿತ್ತು ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ. ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಗಿ. ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್.
1: ಕರೆಕ್ಟ್.
0: ನನ್ನ ದೊಡ್ಡ ಮಗಂಗೆ ಇಡ್ಲಿ ಆಯ್ಕೊ, ನನ್ನ ಸಣ್ಣ ಮಗಂಗೆ ದೋಸೆ ಆಯ್ಕೊ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾ. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
1: ಕರೆಕ್ಟ್. ನಿಮ್ಮ ಟೈಮ್ ಅನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು.
0: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಯಾವನು ಕೊಡುವನಿಲ್ಲ. ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವೇನಾರ ಒಂದು ಮ್ಯಾನೇಜ್ ಮಾಡ್ಕೊಂಡ್. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು. ನಂಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ, ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ. ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ ಕೇಳ್ದಿರೋ ಅಡ್ಡಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ, ಎಂಥ ಬೇಕಾದ್ರೂ ಮಾಡ್ಲಕ್ಕ. 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನನಗೆ ನಾನು ಅಕ್ಷತ ಹೇಳಕ್ಕೆ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾತಿಲ್ಲ. ಆವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು ಕರೆಕ್ಟ್.
1: ಕರೆಕ್ಟ್. ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದೆಲ್ಲ ಹೆಂಗ? ಈಗ ಹೋಟ್ಲ್ ಇದ್ದ ಅಡುಗೆ, ಮನೆ ಅಡುಗೆ, ಊಟ ಹೆಂಗೆ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು.
0: ಹೋಟ್ಲ್ ಅಡುಗೆ, ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂತ ಸತ್ಯ ವಿಷಯ.
1: ಓಕೆ.
0: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
1: ಯಾಕಂದ್ರೆ ಯೂಶಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲೆ.
0: ಎಕ್ಸಾಕ್ಟ್ಲಿ. ಅದನ್ನೊಂದು ನಾನು ಯಾವತ್ತು ಕೇಂತ ಇರ್ತೆ, ನಿಂಗೆ ಏನು ವರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ. ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ, ಪುರ್ಸೋತೆ ಇಲ್ಲ ಅಂತ ಹೇಳೋತ್ತೀಗ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದೆ, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದು ಒಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನ್ಗೆ ಇನ್ನು ನಡೀತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ, ನಮಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
1: ಬೇಕು
0: ಸ್ವಲ್ಪ ಜಾಸ್ತಿ
1: ಪ್ರಿಫರ್
0: ಅಂದ್ರೆ, ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದೊಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡುಗೆ ಸ್ವಲ್ಪ ಖಾರ, ನಮ್ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕೊಳ್ಳೋವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ. ಬಟ್ ಓಕೆ, ಅಂದ್ರೆ ಮ್ಯಾನೇಜರ್
1: ಎಲ್ಲ ತಿಂತಾರೆ ಸುಮ್ಮನೆ,
0: ನಾನು ಬಾಯಿಗೋ ಅಥವಾ ಅಡುಗೆ ರುಚಿಗೋ ಗೊತ್ತಿಲ್ಲ.
1: ಓಕೆ. ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು, ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆಯಾಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತ್ರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ ಗಳನ್ನ ಫೀಡ್ ಮಾಡ್ತಾ ಇರಕ, ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
0: ಆಕ್ಚುಲಿ ಈ ಪ್ರಶ್ನೆ ಎಲ್ಲರೂ ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ.
1: ಯಾಕೆ?
0: ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ, ಆಫೀಸ್ ಕಡೆಗೂ ಹೋಗ್ತೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗ್ಲೂ ತಮಾಷೆ ಮಾಡುದು, ಗೂಗಲ್ ಮ್ಯಾಪ್ ಹಾಕೊಂಡ್ ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಆಲ್ಸೋ ನನ್ನ ವೆಬ್ಸೈಟ್ ಪಾರ್ಟ್ನರ್. ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕ ಹಿಂಗ್ ಮಾಡ್ಕಂದೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ, ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಕ್ಕೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವರು ಇದು ಮಾಡಲಿ, ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂದೇಳಿ ಕೇಂದ್ರು ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ, ಆಮೇಲೆ ನಮ್ಮ ಟಿ ವಿ ಅಂತ ಹೇಳುವ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್ ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಂದ್ರ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
1: ವೆರಿ ನೈಸ್. ಓಕೆ,
0: ಇದು ನಮ್ದೊಂದು
1: ಜರ್ನಿ.
0: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವ್ ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗೂ ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ಡ್ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
1: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
0: ಗವರ್ನರ್
1: ಸಾರಿ ಪ್ರೆಸಿಡೆಂಟ್ ಆತಾ ಇದ್ರೆ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರೆ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
0: ಕ್ಲಬ್ ಅಲ್ಲಿ,
1: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ಗೆ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪಕ್ಕೆ ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ, ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
0: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರ, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವ್ಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಂದ್ರ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರೊಟ್ಟಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ, ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಯಾರಿಗಿರುತ್ತೆ ಅಂದ್ರೆ ನಿಮ್ ಪಕ್ಕದ ಮನೆಯವ್ರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲೊಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ಅವ್ ಜಗಳ ಮಾಡಿರ್ತ, ಇಲ್ಲ ಅವನ ಮನೇಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರತ್ತ. ಅವ ಆ ಫ್ರಸ್ಟ್ರೇಷನ್ ಅಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ,

0: ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತಾ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗೆ ಅದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನನಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವ್ರೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
1: ಎಸ್
0: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವು ಎಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
1: ಅಲ್ಲ. ನಾವು ಸರಿ ಇದ್ರೆ ಸರಿ, ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
0: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
1: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳಿ ಹೇಳ್ತಾರ ಅಲ್ಲ, ಅದಕ್ಕೆಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಆತಿಲ್ಯ ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಏನಾ ಖರ್ಚು ಮಾಡಬೇಡ್ದನಾ, ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
0: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೇಗೆ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
1: ಹೇಳಿ ಹೇಳಿ ಹೇಳಿ.
0: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನು ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗಲೂ ಅನ್ಸೋದಂಬ್ರ, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದುಸಾಗ್ಲು ಒಣಗಿ ಹಾಕ್ತಾರಂಬ್ರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗೆ ಅನ್ಸೋದು ಅವಳಿಗೆ. ಅವ್ರ ಗಂಡ ನನ್ನ ಕರ್ದು ಕರ್ದು ಹೇಳೋದಂಬ್ರ, ಅಲ್ಲಿ ಕಾಣಿ ಅವ್ರ ಮನೆ ಎಂತ ಮರ ಹೆಂಗ್ಸಿಗೆ ಒಂದು ಕೊಯ್ ಸಮಯ ಇಲ್ಲ, ಹಂಗಾರೆ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ, ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿದ್ದ ಗಂಡಂಗೆ 2-3 ದಿವಸ ಕೇಳ ನಂತರ ಗಂಡಂಗೆ ಟೆನ್ಷನ್ ಆಯ್ತು. ಆಯ್ತು ಮರ್ತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು, ನೀ ಎಂತಕ್ಕೆ ಟೆನ್ಷನ್ ತಗೊಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಹೆಂಗ್ಸಿಗೆ ಹೇಳಿ ಬರ್ತಿಲ್ಲ, ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀ ಒಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಳಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತಂದು ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕಕ್ಕೆ ಶುರು ಮಾಡಲಲ್ಲ, ನಾನೇನು ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡಿಕೊಂಡತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ, ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತು ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬ ಅನ್ಸುತ್ತೆ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದರೆ, ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000, 15,000, 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
1: ಹೌದು
0: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋಬ್ ಪೂರ್ತಿ ಖಾಲಿ ಆಯ್ತು, ನಾವು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
1: ಕರೆಕ್ಟ್
0: ಅಲ್ದಾ. ಸೊ ನಾನು ಹೇಳಿದೆ ಅಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಅಲಯನ್ಸ್ ಅಂತ ನಾನು ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬಾ ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತಹ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತ ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ, ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೆ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್, ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನು ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು. ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ದೇ ಆದಂತ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಸಿಗುವಂತ. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನಂಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ದು ನಾನು ಹೇಳಲೇಬೇಕು ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗ ನನ್ನ ನಂಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು. ನನ್ನನ್ನು ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರು ಹೆಂಗೆ ಅಧ್ಯಕ್ಷರ ಹಬ್ಬದ ಅಂತ ಹೇಳುತ್ತೆ ಇರುತ್ತೋ, ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದ್ರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
1: ಕರೆಕ್ಟ್.
0: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕ್ ಕೊಟ್ಟಿರು. ಸೊ ಆಗ ನಂಗೆ ಅನ್ಸಿದ್ದು ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ ಅಲ್ಲಿ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಮತ್ತು ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
1: ಕರೆಕ್ಟ್.
0: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
1: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನವರು ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೇಲಿ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಆಯ್ತಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನ್ಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದನ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲಿ ಹೋಗಿ ಯಾವ್ದಕ್ ಬೆರೆಸ್ರು ನಾನು ಬೆರ್ಕಂತೆ.
0: ಖಂಡಿತ.
1: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
0: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
1: ಕರೆಕ್ಟ್.
0: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗಬಾರ್ದು. ಇದನ್ನೊಂದು ನಾವು ತಲೆಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
1: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ. ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳಿಗೆ ಕೇಂದ್ರತಿಗೆ. ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ, ಹೌದಲ್ಲ ನಾವು ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವು ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಬಕು ಹತ್ ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕು ಹತ್ ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಹತ್ ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡೋ ಕಾತ್ ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತೀವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ. ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೇಳುಗ್ರೆ. ಕುಂದಪ್ರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತಿರ್ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ್ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಹಾಯ್ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

ಇವಳೇ ಇವಳೇ ನಿನ್ನ ಹೊಸರು ಹಂಬಲು ಹೋಯ್ ನಾನು ಇವಳೇ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರುಕು ನಾಚಿಕೆ ಆಯ್ತು. ಅದಕ್ಕೆ ಆಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲ ಆಗಲಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದ್ರು ನಾನು ಅಪ್ಪನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಗೊಯ್ತ ನಿಂಗೆ, ನೀನೇ ಐಕೊಂದೇಳಿ

ಗೊತ್ತಾಯ್ತು. ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡು ಒಟ್ಟಿ ಪರೂರಿಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಂತಲ್ದ? ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೇನು ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ ಕಾಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತೆ.

0: ಬಂದುಟ್ಟ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬರ ಬರ ಇಲ್ಲಿ ಬರ. ಬೈಲಲ್ಲಿ ಇಬ್ಬರೆಲ್ಲ ಪಪ್ಪ ಕೇಳಿದೆ ಮೆಹಂದಿ ಮನೆ ಬಂದ್ಕೊಂಡು ಕುಡಿಕೆ ಎಂತದ. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನಿಯ ಹೋಯ್ ಬನ್ನಿ ಮಾರ ಹೋ.

0: ಅಡ್ಡುಂಟಾ
1: ಹಾಯ್
0: ಪೊನಿಯೇ ಉಂಬುಕೊಪ್ಪ ಹಾಯ್ ಬನಿಯೇ ಉಂಬುಕೊಪ್ಪ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.